25 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ ಪ್ರಸಾರವಾಗುತ್ತದೆ. 6:50 ರಿಂದ 7:00 ವರೆಗೆ ನೀವು ಕೇಳ್ತೀರಾ ಚಿಂತನ ಕಾರ್ಯಕ್ರಮವನ್ನ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ ಪ್ರಸಾರವಾಗುತ್ತದೆ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ ಭಕ್ತಿಮಯ ಸಕಾಳ್ ಪ್ರಸಾರವಾಗುತ್ತದೆ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 ರಿಂದ 1:00 ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 ರಿಂದ 1:30 ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಎಲ್ಇ ಚಿತ್ರಮಾಲಾ ಪ್ರಸಾರವಾಗುತ್ತದೆ. 1:30 ರಿಂದ 2:00 ವರೆಗೆ ಸ್ವರ ಜಿಂಕಾರ ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 ರಿಂದ 7:35 ಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ. ನಗು ಮೊಗದ ಗಣ ದೇವಿ, ನಾ ಬೇಡುವರ ನೀಡಿ, ಸಲಹುಸಿರಿ ದೇವಿ ನೀ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಅನಂತವಾಗಿದೆ ವಾಸವಿ ಮಹಿಮೆ, ಅನಂತ ಕಾಲಕ್ಕೂ ಬೆಳಗುವ ಮಹಿಮೆ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ದೇವಿ ಗರ್ಭಿತ ಪುಷ್ಪದಂತೆ ಎನ್ನ ಜೀವನವು ಈತನು ಈ ಮನುವು ನಿನ್ನಡಿಗೆ ಅರ್ಪಣೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಸಿರಿ ಸಂಪದವ ನೀಡು ಶ್ರೀಲಕ್ಷ್ಮಿಯೇ, ಸ್ವರ ವೈರಿ ವರಿಸುವ ವರಲಕ್ಷ್ಮಿಯೇ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಪರಿಪರಿಯ ರಾಗದಲ್ಲಿ ಸಂಗಮದ ಸ್ವರಗಳಲ್ಲಿ ಹರಿಸತಿಯ ಸ್ಮರಿಸುತ್ತಿಹೇ ಭಕ್ತಿಯ ಭಾವದ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಹಾಡಲ್ಲಿ ಬೇಡುವೆ ಶ್ರೀಲಕ್ಷ್ಮಿಯ, ಸೌಭಾಗ್ಯ ನೀಡುವ ಸಿರಿದೇವಿಯ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಚಂದ್ರ ಸಹೋದರಿ ಶ್ರೀಲಕ್ಷ್ಮಿ, ನಿನ್ನ ಚರಣ ಕಮಲಕ್ಕೆ ನಾನಮಿಪೆ ನಾರಾಯಣಿ.

0: ಈ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಆತ್ಮೀಯರೆ ನಮಸ್ಕಾರ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ, ತಿರ್ಲಾಪುರ್ ಮರಾಠ ಮಂಡಲದಲ್ಲಿ ಇಂಗ್ಲಿಷ್ ಉಪನ್ಯಾಸಕಿ. ಇವತ್ತು ಮತ್ತೊಂದು ಬಸವಣ್ಣನವರ ವಚನವನ್ನ ತಮ್ಮೆದುರಿಗೆ ತಂದಿದ್ದೇನೆ. ಕಳ್ಳನ ಮನೆಗೆ ಮಹಾಕಳ್ಳ ಎನ್ನುವಂತಹ ವಚನ. ಒಡನಿರ್ದ ಸತಿಯೆಂದು ನಚ್ಚಿರ್ದೇನಯ್ಯ, ಕೈವಿಡಿದ ಸಜ್ಜನೆ ಎಂದು ನಂಬಿರ್ದೇನಯ್ಯ. ಅಯ್ಯ ನಮ್ಮಯ್ಯನ ಕೈ ನೊಂದೀತು, ತೆಗೆದುಕೊಡ ಎಲೆ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ಕೂಡಲ ಸಂಗಮ ದೇವನದಲ್ಲದೆ ಅದು ಆರೂ ಅಲ್ಲ ಎನ್ನುವ ವಚನ. ಹರಿಹರನು ಕಳ್ಳನೊಬ್ಬ ಗಂಗಾದೇವಿಯ ಹೊನ್ನೋಲೆಯನ್ನ ಕಿವಿ ಓಲೆಯನ್ನ ಕದಿಯಲು ಸಿಂಗಿರಾಜನು ನೀಲಲೋಚನೆಯ ಹೊನ್ನೋಲೆ ಕದಿಯಲು ಬಂದಿದ್ದಾನೆಂದು ಪ್ರಸಂಗಗಳನ್ನು ಸೃಷ್ಟಿಸ್ತಾರೆ. ಆ ಸಂದರ್ಭದಲ್ಲಿ ಬಸವಣ್ಣವರು ತಮ್ಮ ಹೆಂಡೆಂದರನ್ನ ಕುರಿತು ಆಡಿದ ಮಾತಿದು ಅಂತ ಹೇಳಿ ಅಚವನವನ್ನ ಅರ್ಥೈಸುತ್ತಾ ಬರಲಾಗಿದೆ. ಎಲ್ಲವೋ ಎಂದೆಡೆ ನರಕ ಎಂದು ಹೇಳಿದ ಬಸವಣ್ಣವರು ಎಲೆ ಚಾಂಡಾಲಗಿತ್ತಿ ಎಂಬ ಪದವನ್ನ ತಮ್ಮ ಸತಿಯರಿಗೆ ಬಳಸಿರಬಹುದೇ ಎನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಸೊ ಹಾಗಾಗಿ ಅದು ಚಂಡೋಲೆ ಬೆಂಡೋಲೆ ಅಥವಾ ಚಾಂಡಾಲಗಿತ್ತಿ ಇರಲಿಕ್ಕಿಲ್ಲ, ಬೆಂಡೋಲೆ ಕಿತ್ತಿ ಕೊಡು ಎನ್ನುವಂತಹ ಮಾತು ಇರಬೇಕು ಎನ್ನುವಂಥದ್ದು ಪೂಜ್ಯ ಸ್ವಾಮೀಜಿಯವರು, ಬೇಲಿಮಠದ ಸ್ವಾಮೀಜಿಯವರು ಅವರು ವಾದಿಸ್ತಾ ಬಂದಿದ್ದಾರೆ. ಸೊ ಒಡನಿರ್ದ ಸತಿ ಎಂದು ನಚ್ಚಿರ್ದೇನಯ್ಯ ಈ ವಚನವನ್ನು ನೋಡ್ರಿ. ಈ ವಚನವೊಂದು ಶರಣಸತಿ ಲಿಂಗಪತಿ ಭಾವವುಳ್ಳ ವಚನವೆಂದು ನಾವು ಗ್ರಹಿಸ್ತೀವಿ. ಸಾಧಕನ ಸಾಧನೆಯ ಅರಿವು ಸತಿಯಾಗಿ ತನ್ನಲ್ಲಿರುವ ದೈವಶಕ್ತಿಯನ್ನ ಪತಿಯೆಂದು ಭಾವಿಸಿ ಪ್ರೀತಿಸುವುದು ಮತ್ತು ಅದು ಸತಿಪತಿ ಭಾವ. ಈ ಭಾವಗಳಲ್ಲಿ ಎರಡೂ ಇರೋದು ಭಕ್ತನಲ್ಲಿಯೇ. ಸೊ ಅವುಗಳಲ್ಲಿ ಸಮರಸ ಸ್ಥಿತಿ ಉಂಟಾಗುವುದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇಲ್ಲಿ ಈ ಒಂದು ಸಾಲಿನಲ್ಲಿ ನಚ್ಚಿರ್ತೇನಯ್ಯ ಎಂಬುದನ್ನು ನಂಬಿದ್ದೇನಯ್ಯ ಅಂತ ಬದಲಾಯಿಸಿಕೊಳ್ಬೇಕಾಗತ್ತೆ. ಇಷ್ಟಕ್ಕೆ ಅದಕ್ಕೆ ಮತ್ತೊಂದು ಸ್ಪಷ್ಟ ಅರ್ಥ ಬರುತ್ತೆ. ನಂಬಿದವನು ಶರಣನಲ್ಲಿಯ ದೈವ ಭಕ್ತಿ ದೈವಶಕ್ತಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ಶರಣನಲ್ಲಿಯ ಮನಸ್ಸಿನ ಚಂಚಲ ಶಕ್ತಿ ಎನ್ನುವಂಥದ್ದು. ಶರಣ ತಾನು ತನ್ನ ಅಂತರಂಗದಲ್ಲಿ ನಡೆದಿರುವಂತಹ ಚಾಂಚಲ್ಯ ಸ್ವಭಾವ ದೈವಶಕ್ತಿಗಳ ನಡುವಿನ ಸಂಘರ್ಷವನ್ನ ಅನುಭವಿಸಿ ಒರೆಯುವಂತಿದೆ ಈ ವಚನ. ಅಂದ್ರೆ ತನ್ನಲ್ಲಿರುವಂತಹ ದೈವಶಕ್ತಿ ಒಲೆದು ಬರುವ ಸಂದರ್ಭದಲ್ಲಿಯೂ ಕೂಡ ತನ್ನ ಅರಿವು ಅದಕ್ಕೆ ಸಮನಾಗಿ ಸ್ಪಂದಿಸ್ತಿಲ್ಲ ಎನ್ನುವಂತ ಭಾವನೆಯನ್ನು ಕೂಡ ಈ ವಚನದಲ್ಲಿ ನಾವು ಕಾಣ್ತೀವಿ. ಒಡನಿರ್ದ ಸತಿ, ಕೈವಿಡಿದ ಸಜ್ಜನೆ, ಎರಡೂ ಒಂದೇ, ಎರಡೂ ಒಂದೇ ಅರ್ಥ ಕೊಡ್ತಾವ್ರಿ. ಅಂದ್ರೆ ಸತಿಯಾದವಳು, ಹೆಂಡತಿಯಾದವಳು, ನಮ್ಮ ಜೊತೆಗೆ ಇರುವವಳು, ಹೀಗೆ ನಮ್ಮ ಕೈ ಹಿಡಿದವಳು, ಕೈ ಬಿಡದ ಸಜ್ಜನೆ ಅವಳು, ಹೀಗೆ ಈ ಕಂಡ ಕಂಡವರ ಎಲ್ಲರ ಗಂಡರೆಂದರೆಂಬ ದುಂಡನೆಯವಳ ಸಜ್ಜನೆ ಎಂದೆನ್ನಬಹುದೇ ಎನ್ನುವ ಬಸವಣ್ಣನವರ ಇನ್ನೊಂದು ವಚನದ ಮಾತಿನಲ್ಲಿ ಸಜ್ಜನೆಯ ಅರ್ಥ ಅಡಗಿದೆ. ಹೀಗಾಗಿ ಪರಸ್ಪರ ವಿಶ್ವಾಸದಿಂದ, ತಾವಿಬ್ಬರೂ ಬೇರೆಯಲ್ಲ ನಾವಿಬ್ಬರೂ ಒಂದೇ ಎಂಬ ಭಾವದಿಂದ, ನಂಬಿಕೆಯಿಂದ ಇರುವಂತಹ ಲೌಕಿಕ ಗಂಡ ಹೆಂಡತಿಯ ಸಂಬಂಧದಲ್ಲಿಯೇ ಅಲೌಕಿಕ ಶರಣಸತಿ ಲಿಂಗಪತಿ ಎಂಬ ತತ್ವ ಅಡಗಿದೆ. ಅಯ್ಯ ಎಮ್ಮಯ್ಯನ ಕೈ ನೊಂದೀತು, ತೆಗೆದುಕೊಡ ಎನ್ನುವ ಮುಂದಿನ ವಚನದ ಸಾಲು ಸಾಧಕನ ಅರಿವು ಸತಿಯಾಗಿ ತನ್ನಲ್ಲಿರುವಂತಹ ದೈವಶಕ್ತಿಯನ್ನ ಪತಿಯೆಂದು ಭಾವಿಸಿ ಪ್ರೀತಿಸಿ ಸಮರಸ ಭಾವದಲ್ಲಿ ಮನಸ್ಸಿನ ಚಾಂಚಲ್ಯ ಅಡ್ಡಿಯಾಗ್ತಾ ಇರುತ್ತೆ. ಅಂದ್ರೆ ಮನಸ್ಸಿನ ಚಂಚಲತೆಯನ್ನ ನಾವು ತೆಗೆದು ಹಾಕಬೇಕು. ಅದನ್ನು ತೆಗೆದು ಹಾಕದ ಹೊರತು ನಾವು ನಿಜ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಶರಣರಲ್ಲಿರುವಂತಹ ಅರಿವು ದೈವಶಕ್ತಿ ಇವೇನದವ, ಇವೆರಡನ್ನೂ ಪರಸ್ಪರ ಪ್ರೀತಿಯನ್ನ ಅವು ಹಂಚಿಕೊಳ್ಬೇಕು. ತನ್ನ ಅಂತರಂಗದ ಲೋಕದಲ್ಲಿ ಕಾಣಿಸಿಕೊಳ್ಳುವಂತಹ ದೈವಶಕ್ತಿ ವರವಾಗಿ ಒಲಿಯುವಲ್ಲಿ ಮೊದಲು ಭಕ್ತನಲ್ಲಿಯ ಚಾಂಚಲ್ಯ, ಈ ಚಂಚಲತೆ ಎನ್ನುವ ಕಸವನ್ನ ನಾವು ತೆಗೆದು ಹಾಕ್ಬೇಕಾಗುತ್ತೆ. ನೋಡ್ರಿ, ಮನಸ್ಸು ಬಹಳಷ್ಟು ಚಂಚಲಗೊಳ್ಳುತ್ತೆ. ಯಾವುದು ಒಳ್ಳೆಯದನ್ನ ನೋಡಿದಾಗ ಅದು ನನಗೆ ಬೇಕು, ಅದು ನನ್ನದಾಗಬೇಕು ಎನ್ನುವ ಹೀಗೆ ಅನೇಕ ಚಂಚಲತೆಯನ್ನು ಉಳ್ಳಂತಹ ಅನೇಕ ಭಕ್ತರು ನಮ್ಮಲ್ಲಿ ಕಾಣ್ತಿರ್ತಾರೆ. ಆದರೆ ಅದನ್ನೊಂದು ಕಸ ಅನ್ನೋ ರೀತಿಯಲ್ಲಿ ನಮ್ಮ ಶರಣರು ಪರಿಗಣಿಸ್ತಾರೆ. ದೈವಶಕ್ತಿ ಅನ್ನುವ ಒಬ್ಬ ಮಹಾಕಳ್ಳ ಬಂದುದು ಶರಣನಲ್ಲಿಯ ಚಾಂಚಲ್ಯವೆಂಬ ಕಸವನ್ನು ಕೀಳಾಕ. ಅಂದ್ರೆ ಈ ಕಸವನ್ನು ತೆಗೆದುಹಾಕದ ಹೊರತು ಸಮರ ಸಸ್ಥಿತಿ ಉಂಟಾಗ ಸಾಧ್ಯ ಇಲ್ಲ. ಈ ಕಸವನ್ನು ತೆಗೆದುಹಾಕೋ ಕ್ರಿಯೆಯನ್ನ ತೆಗೆದುಕೊಡ ಎನ್ನುವ ಮಾತು ಸೂಚಿಸ್ತತಿ ಅಂತ ಹೇಳ್ತಾರೆ ನಮ್ಮ ಶರಣರು. ಅಂದ್ರೆ ಎಮ್ಮಯ್ಯನ ಕೈ ನೊಂದೀತು ಎಂಬುದು ಶರಣನಿಗೆ ಎಚ್ಚರಿಕೆಯ ಮಾತು. ಆ ದೈವಶಕ್ತಿ ಒಲಿದು ಬರುವಾಗ ತನ್ನಲ್ಲಿರುವಂತಹ ಕಸವನ್ನು ಕಳೆದುಕೊಂಡು ಆ ಶಕ್ತಿಯಲ್ಲಿ ಆತ್ಮೀಯವಾಗಿ ಸಮರಸ ಹೊಂದೋದು ಶರಣನ ಕರ್ತವ್ಯ ಅಂತ ಹೇಳ್ತಾರೆ. ಹೇಳ್ತಾ ಹೇಳ್ತಾ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ಕೂಡಲ ಸಂಗಮ ದೇವನಲ್ಲದೆ ಅದು ಆರೂ ಅಲ್ಲ ಎನ್ನುವ ಮಾತು. ಭಕ್ತ ಭಕ್ತನ ಅರಿವು, ಕಳ್ಳನಾದರೆ ಅವನಲ್ಲಿಯ ದೈವಶಕ್ತಿ ಮಹಾಗಳ್ಳ. ಈ ಮಹಾಗಳ್ಳನ ಕೆಲಸ ಏನಪ್ಪಾ ಅಂತಂದ್ರೆ ಭಕ್ತನ ಅರಿವಿಗೆ ಆವರಿಸಿಕೊಂಡಿರುವ ಕಸವನ್ನ ಕಳೆದು ಶುದ್ಧ ಮಾಡೋದು. ಅದಕ್ಕಾಗಿ ಈ ದೈವ ಶಕ್ತಿ ಲಿಂಗದೇವನಲ್ಲದೆ ಬೇರೆ ಯಾರೂ ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶರಣ ತಿಳ್ಕೊಳ್ಬೇಕು ಅಂತ ಹೇಳಿ ಆ ಭಾವವನ್ನ ಈ ಸಾಲುಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ನಮ್ಮ ಶರಣರು. ಹಾಗಿದ್ರೆ ನಾವು ಕೂಡ ಈ ಚಾಂಚಲ್ಯ ಎಂಬ ಕಸವನ್ನ ತೆಗೆದು ಹಾಕೋಣ ಅಲ್ವೇ? ಧನ್ಯವಾದಗಳು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಹಾಯ ಹರೇ ಕೃಷ್ಣ, ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಈ ಭಗವದ್ಗೀತೆಯ ಜ್ಞಾನ ಸೂರ್ಯದೇವನಿಗೆ ಶ್ರೀಕೃಷ್ಣ ಬೋಧಿಸಿದ್ರು, ಅದಾದಮೇಲೆ ಈ ಜ್ಞಾನ ಗುರು ಪರಂಪರೆಯಲ್ಲಿ ಬಂತು, ಈಗ ಕಾಲಕ್ರಮದಲ್ಲಿ ಅದು ಛೇದವಾಯಿತು, ಅರ್ಜುನನಿಗೆ ಅದೇ ಜ್ಞಾನವನ್ನು ನಾನು ಬೋಧಿಸ್ತಾ ಇದ್ದೀನಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇರುವಂಥ ಅರ್ಹತೆ ಭಕ್ತಿ ಅನ್ನೋದನ್ನು ನಾವು ತಿಳಿದುಕೊಂಡವು. ಸೊ ಶ್ರೀಕೃಷ್ಣ ಸೂರ್ಯದೇವನಿಗೆ ಭಗವದ್ಗೀತೆಯನ್ನು ಬೋಧಿಸಿದ್ರು ಅಂತ ಹೇಳಿದಾಗ ಅರ್ಜುನನಿಗೆ ಆಶ್ಚರ್ಯ ಆಗುತ್ತೆ, ಯಾವಾಗ ಬೋಧಿಸಿದ್ರು ಅಂಥೇಳಿ ಅರ್ಜುನ ಹೀಗೆ ಕೇಳ್ತಾನೆ. ಅರ್ಜುನ,

ಈ ಅರ್ಜುನ ಕೇಳಿದ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಸೊ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಈ ಪ್ರಶ್ನೆ ಇರಬಹುದು. ಸೂರ್ಯ ಅನಾದಿ ಕಾಲದಿಂದ ಇದ್ದಾನೆ, ಕೃಷ್ಣ ದ್ವಾಪರಯುಗದಲ್ಲಿ ಮಾತ್ರ ಬಂದಿರುವಂಥದ್ದು ಅಂತೇಳಿ. ಆದರೆ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಕೃಷ್ಣ ತಮ್ಮ ಮೂಲ ರೂಪದಲ್ಲಿ ಯಾವಾಗಲೂ ಅವರು ತಮ್ಮ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದೇ ಇರುತ್ತಾರೆ. ಅವರು ದ್ವಾಪರಯುಗದಲ್ಲಿ ಇಲ್ಲಿ ಅವತರಿಸುತ್ತಾರೆ. ಹಾಗೆ ಇಲ್ಲಿ ಅರ್ಜುನ ಕೇಳ್ತಾ ಇರುವಂಥ ಪ್ರಶ್ನೆ, ಯಾವಾಗ ಇದನ್ನು ಬೋಧಿಸಿದೆ ಅಂಥೇಳಿ. ಸೊ ಇಲ್ಲಿ ಅರ್ಜುನ ಭಗವಂತನ ಅಂಗೀಕೃತನಾದಂಥ ಭಕ್ತ. ಸೊ ಅವನು ಕೃಷ್ಣನ ಮಾತುಗಳನ್ನು ನಂಬದಿರುವುದು ಹೇಗೆ? ಆ್ಯಕ್ಚುಲಿ ಅರ್ಜುನನಿಗೆ ಇಲ್ಲಿ ಕೃಷ್ಣನ ಮೇಲೆ ಸಂದೇಹ ಇದೆ ಅಂತೇಳಿ ಅಲ್ಲ. ವಾಸ್ತವ ಸಂಗತಿ ಅಂದರೆ ಅರ್ಜುನನು ಈ ಪ್ರಶ್ನೆಯನ್ನು ಕೇಳುತ್ತಿರುವುದು ತನಗಾಗಿ ಅಲ್ಲ, ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಲ್ಲದವರಿಗಾಗಿ, ಅಥವಾ ಶ್ರೀಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತೇಳಿ ಸ್ವೀಕರಿಸದೆ ಇರುವವರಿಗಾಗಿ, ಆ ಸ್ವೀಕರಿಸುವ ವಿಚಾರವನ್ನು ಇಷ್ಟಪಡೆದಿರುವಂತಹ ಅವರಿಗಾಗಿ, ತನಗೆ ದೇವೋತ್ತಮ ಪರಮ ಪುರುಷನ ಅಥವಾ ಕೃಷ್ಣನ ವಿಷಯ ತಿಳಿಯದು ಎನ್ನುವಂತೆ ಅರ್ಜುನನು ಅವರಿಗಾಗಿ ಈ ಪ್ರಶ್ನೆಯನ್ನ ಕೇಳುತ್ತಾನೆ. ಸೊ ಯಾವಾಗ ನೀನು ಇದನ್ನ ಬೋಧಿಸಿದೆ ಅಂತೇಳಿ. ಯಾಕಂದ್ರೆ ತುಂಬಾ ಜನರಿಗೆ ಕೃಷ್ಣನ ಲೀಲೆ ಅರ್ಥ ಆಗುದಿಲ್ಲ. ಕೃಷ್ಣ ಈ ಭೂಮಿಯಲ್ಲಿ ಅವತರಿಸಿದಾಗ ಮಾತ್ರ ಕೃಷ್ಣ ಇದ್ದಿದ್ದು, ಅದಕ್ಕಿಂತ ಹಿಂದೆ ಕೃಷ್ಣ ಇಲ್ಲ ಅಂತ ಹೇಳ್ತಾರೆ. ಸೊ ಅಂಥವರಿಗೆ ಅರ್ಥ ಆಗ್ಲಿ ಅಂತೇಳಿ ಅರ್ಜುನ ಈ ಪ್ರಶ್ನೆಯನ್ನ ಕೇಳ್ತಾನೆ. ಸೊ ಅದಕ್ಕೆ ಶ್ರೀಕೃಷ್ಣ ಹೀಗೆ ಉತ್ತರ ಕೊಡುತ್ತಾರೆ.

ತಪ ಶ್ರೀಕೃಷ್ಣ ಹೀಗೆ ಹೇಳಿದ್ರು, ಶತ್ರು ದಮನನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ, ನನಗೆ ಅವೆಲ್ಲದರ ನೆನಪಿದೆ ಆದರೆ ನಿನಗೆ ಇಲ್ಲ. ಅರ್ಜುನ, ನೀನು ಅನೇಕ ಬಾರಿ ಇಲ್ಲಿ ಹುಟ್ಟಿ ಬಂದಿದ್ಯಾ, ನಾನು ಅನೇಕ ಬಾರಿ ಅವತರಿಸಿದ್ದೇನೆ. ಸೊ ಯಾವ ನೆನಪು ಇಲ್ಲ ನಿನಗೆ, ಆದರೆ ನನಗೆ ಎಲ್ಲದರ ನೆನಪಿದೆ. ಸೊ ನನಗೆ ನಿನ್ನ ಬಗ್ಗೆ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಯ ಬಗ್ಗೆ ನನಗೆ ನೆನಪಿದೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಭೂತ ಭವಿಷ್ಯ ವರ್ತಮಾನವನ್ನು ಬಲ್ಲೆ ನಾನು, ನಿನಗೆ ಯಾವುದರ ನೆನಪು ಇಲ್ಲ ಅಂತ. ಇಲ್ಲಿ ಇದೇ ಅರ್ಜುನ ಮತ್ತು ಕೃಷ್ಣನಿಗೆ ಇರುವಂತಹ ವ್ಯತ್ಯಾಸ. ಶ್ರೀಕೃಷ್ಣನಿಗೆ ಎಲ್ಲದರ ನೆನಪಿದೆ, ತಾನು ಯಾವಾಗ ಇದನ್ನು ಸೂರ್ಯದೇವನಿಗೆ ಬೋಧಿಸಿದೆ ಅನ್ನೋದು ಕೂಡ ನೆನಪಿದೆ, ಆದರೆ ಅರ್ಜುನನಿಗೆ ತನ್ನ ಹಿಂದಿನ ಜನ್ಮದ ಬಗ್ಗೆ ನೆನಪು ಇಲ್ಲ. ಸೊ ಅದಾದಮೇಲೆ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ, ಅಜೋ

ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ, ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಅಲೌಕಿಕ ರೂಪದಲ್ಲಿ ಅವತರಿಸುತ್ತೇನೆ. ಸೊ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ನನಗೆ ಹುಟ್ಟು ಎನ್ನುವುದಿಲ್ಲ, ಆದರೂ ನಾನು ಹುಟ್ಟುತ್ತೇನೆ. ಯಾಕೆ ನಾನು ಹುಟ್ಟುತ್ತೇನೆ? ನನ್ನ ಭಕ್ತರ ಭಕ್ತಿಗೆ ಸ್ಪಂದಿಸುವುದಕ್ಕೋಸ್ಕರ ನಾನಿಲ್ಲಿ ಹುಟ್ಟುತ್ತೇನೆ, ಧರ್ಮದ ಸ್ಥಾಪನೆಗೋಸ್ಕರ ಕೂಡ ನಾನಿಲ್ಲಿ ಹುಟ್ಟುತ್ತೇನೆ. ಸೊ ನಾನು ನನ್ನ ಇಚ್ಛೆಯ ಪ್ರಕಾರ ನಾನಿಲ್ಲಿ ಹುಟ್ಟುತ್ತೇನೆ. ನಾನು ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ, ನನ್ನ ಇಚ್ಛೆ. ಸೊ ನನ್ನ ಇಚ್ಛೆಯ ಪ್ರಕಾರ ನಾನು ಇಲ್ಲಿ ಬರುತ್ತೇನೆ ಅನ್ನೋದನ್ನ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸೊ ತನ್ನ ಜನ್ಮದ ವೈಚಿತ್ರ್ಯವನ್ನ ಕುರಿತು ಶ್ರೀಕೃಷ್ಣ ಹೇಳ್ತಾರೆ. ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯನಂತೆ ಕಂಡ್ರೂ ತನ್ನ ಹಿಂದಿನ ಅಸಂಖ್ಯಾತ ಜನ್ಮಗಳ ಎಲ್ಲಾ ವಿಷಯಗಳು ಶ್ರೀಕೃಷ್ಣನಿಗೆ ನೆನಪಿರುತ್ತವೆ. ಸಾಮಾನ್ಯ ಮನುಷ್ಯನಿಗೆ ಕೆಲವೇ ಗಂಟೆಗಳ ಹಿಂದೆ ತಾನು ಏನು ಮಾಡಿದೆ ಎನ್ನುವುದು ನೆನಪಿರುವುದಿಲ್ಲ ಅಲ್ವಾ? ಸೊ ಹಿಂದಿನ ದಿನ ಅದೇ ಹೊತ್ತಿನಲ್ಲಿ ಅವನು ಏನು ಮಾಡುತ್ತಿದ್ದ ಎಂದು ಪ್ರಶ್ನಿಸಿದರೆ ಜ್ಞಾಪಿಸಿಕೊಳ್ಳುವುದು ಅವನಿಗೆ ಬಹು ಕಷ್ಟವಾಗುತ್ತೆ. ಅದನ್ನು ಜ್ಞಾಪಿಸಿಕೊಳ್ಳಲು ಖಂಡಿತವಾಗಿಯೂ ಆತನು ತನ್ನ ನೆನಪಿಗೆ ಪಾತಾಳ ಗರಡಿಯನ್ನು ಹಾಕಬೇಕಾಗುತ್ತೆ. ಸೊ ಭಗವಂತನು ತಾನು ತನ್ನದೇ ಆದ ಶರೀರದೊಡನೆ ಅವತರಿಸುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜೀವಿಯು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಮಾಡುವಂತೆ ಭಗವಂತನು ಮಾಡುವುದಿಲ್ಲ. ಬದ್ಧಾತ್ಮನು ಈ ಜನ್ಮದಲ್ಲಿ ಒಂದು ಬಗೆಯ ದೇಹವನ್ನು ಹೊಂದಿರಬಹುದು, ಆದರೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ಬಗೆಯ ದೇಹವನ್ನು ಅವನು

ಜಗತ್ತಿನಲ್ಲಿ ಜೀವಿಗೆ ಸ್ಥಿರ ದೇಹವಿಲ್ಲ. ಆತನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತಾನೆ. ಆದರೆ ಭಗವಂತನು ಹಾಗೆ ಮಾಡುವುದಿಲ್ಲ. ತನ್ನ ಅಂತರಂಗ ಶಕ್ತಿಯಿಂದ ತಾನು ಅವತರಿಸಿದಾಗಲೆಲ್ಲ ಒಂದೇ ಮೂಲ ಶರೀರದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ಭೌತಿಕ ಜಗತ್ತಿನ ಕಶ್ಮಲದ ಸೋಂಕಿಲ್ಲದೆ ತನ್ನ ನಿತ್ಯ ಶರೀರದಲ್ಲಿ ಒಂದೇ ರೀತಿ ಕಾಣಿಸಿಕೊಳ್ಳುತ್ತಾನೆ. ಆತನು ತನ್ನ ಆಧ್ಯಾತ್ಮಿಕ ಶರೀರದಲ್ಲಿ ಕಾಣಿಸಿಕೊಂಡರು ಮತ್ತು ವಿಶ್ವದ ಪ್ರಭುವಾದರೂ ಸಾಮಾನ್ಯ ಜೀವಿಯಂತೆ ಜನ್ಮ ತಾಳಿರುವ ಹಾಗೆ ಕಾಣಿಸುತ್ತದೆ. ಭೌತಿಕ ಶರೀರದಂಥ ಆತನ ಶರೀರವು ಕ್ಷಯಿಸುವುದಿಲ್ಲವಾದರೂ ಶ್ರೀಕೃಷ್ಣನು ಶೈವದಿಂದ ಬಾಲ್ಯಕ್ಕೆ, ಬಾಲ್ಯದಿಂದ ಯೌವನಕ್ಕೆ ಬೆಳೆಯುವಂತೆ ಕಾಣುತ್ತದೆ. ಆದರೆ ಆಶ್ಚರ್ಯದ ಸಂಗತಿ ಅಂದರೆ ಅವನಿಗೆ ಯೌವನದಾಚೆ ವಯಸ್ಸಾಗುವುದೇ ಇಲ್ಲ. ಮುದುಕನಾದ ಕೃಷ್ಣನ ಚಿತ್ರವನ್ನು ನಾವು ನೋಡುವುದೇ ಇಲ್ಲ. ಏಕೆಂದರೆ ಇಡೀ ಸೃಷ್ಟಿಯಲ್ಲಿ ಭೂತ, ವರ್ತಮಾನ, ಭವಿಷ್ಯ ಕಾಲಗಳಲ್ಲಿ ಆತನೇ ಅತ್ಯಂತ ವಯಸ್ಸಾದವನಾದರೂ ಅವನಿಗೆ ನಮ್ಮಂತೆ ಮುಪ್ಪು ಬರುವುದಿಲ್ಲ. ಆತನ ದೇಹವಾಗಲಿ ಬುದ್ಧಿಶಕ್ತಿಯಾಗಲಿ ಕ್ಷೀಣಿಸುವುದು ಇಲ್ಲ, ಬದಲಾಗುವುದು ಇಲ್ಲ. ಆದ್ದರಿಂದ ಆತನು ಭೌತಿಕ ಜಗತ್ತಿನಲ್ಲಿ ಇದ್ದರೂ ಆತನದು ಹುಟ್ಟಿಲ್ಲದ ಅದೇ ಸಚ್ಚಿದಾನಂದ ಸ್ವರೂಪ ಎನ್ನುವುದು ಸ್ಪಷ್ಟವಾಗುತ್ತೆ. ಅವನ ಆಧ್ಯಾತ್ಮಿಕ ದೇಹ ಮತ್ತು ಬುದ್ಧಿಶಕ್ತಿಗಳಿಗೆ ಬದಲಾವಣೆ ಎನ್ನುವುದಿಲ್ಲ. ವಾಸ್ತವವಾಗಿ ಅವನು ಕಾಣಿಸಿಕೊಳ್ಳುವುದು ಮತ್ತು ಕಣ್ಮರೆಯಾಗುವುದು ಸೂರ್ಯನು ಉದಯಿಸಿ ನಮ್ಮ ಮುಂದೆಯೇ ಚಲಿಸುತ್ತಾ ಅನಂತರ ನಮ್ಮ ದೃಷ್ಟಿಯಿಂದ ಮರೆಯಾಗುವಂತೆ. ಸೂರ್ಯನು ಕಾಣಿಸದೇ ಇದ್ದಾಗ ನಾವು ಅವನು ಮುಳುಗಿದ್ದಾನೆ ಎಂದು ಭಾವಿಸ್ತೇವೆ. ಸೂರ್ಯನು ನಮ್ಮ ಕಣ್ಣ ಮುಂದೆ ಇದ್ದಾಗ ನಾವು ಏನು ತಿಳ್ಕೊಳ್ತೀವಿ, ಸೂರ್ಯನು ಕ್ಷಿತಿಜದ ಮೇಲ್ಗಡೆ ಇದ್ದಾನೆ ಅಂತ ನಾವು ಭಾವಿಸ್ತೀವಿ. ವಸ್ತುತಃ ಸೂರ್ಯನು ಒಂದೇ ಅಚಲ ಸ್ಥಾನದಲ್ಲಿದ್ದಾನೆ. ಆದರೆ ನಮ್ಮ ಇಂದ್ರಿಯಗಳು ದೋಷಪೂರ್ಣವಾಗಿವೆ ಮತ್ತು ಅವಕ್ಕೆ ಸಾಕಷ್ಟು ಸಾಮರ್ಥ್ಯವಿಲ್ಲ. ಆದ್ದರಿಂದ ಆಕಾಶದಲ್ಲಿ ಸೂರ್ಯನು ಕಾಣಿಸಿಕೊಳ್ಳುವುದನ್ನು ಮತ್ತು ಮರೆಯಾಗುವುದನ್ನು ನಾವು ಲೆಕ್ಕ ಹಾಕ್ತೇವೆ. ಶ್ರೀಕೃಷ್ಣನು ಕಾಣಿಸಿಕೊಳ್ಳುವುದು ಮತ್ತು ಅದೃಶ್ಯನಾಗುವುದು ಯಾವುದೇ ಸಾಮಾನ್ಯ ಜೀವಿಯು ಕಾಣಿಸಿಕೊಳ್ಳುವ ಮತ್ತು ಅದೃಶ್ಯನಾಗುವ ರೀತಿಯಿಂದ ಪರಿಪೂರ್ಣವಾಗಿ ಭಿನ್ನವಾದವು. ಆದ್ದರಿಂದ ಆತನು ತನ್ನ ಅಂತರಂಗ ಶಕ್ತಿಯಿಂದ ನಿತ್ಯನಾಗಿದ್ದಾನೆ. ಸೊ ಇಲ್ಲಿ ಸಂಭವಾಮಿ ಆತ್ಮಮಾಯೆಯ ತನ್ನ ಸ್ವಂತ ಶಕ್ತಿಯಿಂದ ಭಗವಂತ ತನ್ನ ಸ್ವಂತ ಇಚ್ಛೆಯಿಂದ ಇಲ್ಲಿಗೆ ಬರುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು. ಸೊ ಈಗ ನಮಗೂ ಭಗವಂತನಿಗಿರುವಂಥ ವ್ಯತ್ಯಾಸವೇನು? ಸೊ ಭಗವಂತನಿಗೆ ಎಲ್ಲದರ ನೆನಪಿದೆ, ನಮಗೆ ಯಾವುದರ ನೆನಪು ಕೂಡ ಇರುವುದಿಲ್ಲ. ಸೊ ಭಗವಂತ ದೇಹ ಆತ್ಮ ಬೇರೆಯಲ್ಲ. ನಮ್ಮ ದೇಹ ಪಂಚಭೂತಗಳಿಂದ ಕೂಡಿದೆ, ಆತ್ಮ ಸಚ್ಚಿತ್ ಆನಂದ. ನಮ್ಮ ದೇಹ ನಶ್ವರ, ಪಂಚಭೂತಗಳಿಂದ ಕೂಡಿರುವಂಥದ್ದು, ಎಂದಿಗಿದ್ರೂ ಅದು ಮಣ್ಣಾಗಲೇಬೇಕು. ಆದರೆ ಭಗವಂತನ ದೇಹ ಆಧ್ಯಾತ್ಮಿಕ ಶರೀರ. ನಮ್ಮ ಬುದ್ಧಿ ಕ್ಷಯಿಸುತ್ತದೆ, ನಮ್ಮ ಸ್ಮರಣೆಯು ಕ್ಷಯಿಸುತ್ತದೆ, ನಮ್ಮ ದೇಹವು ಕ್ಷಯಿಸುತ್ತದೆ. ಸೊ ಭಗವಂತನ ದೇಹವು ಕ್ಷಯಿಸುವುದಿಲ್ಲ, ಬುದ್ಧಿಯು ಕ್ಷಯಿಸುವುದಿಲ್ಲ, ಸ್ಮರಣೆಯು ಕ್ಷಯಿಸುವುದಿಲ್ಲ. ನಾವು ಮಾಯೆಯ ನಿಯಂತ್ರಣಕ್ಕೆ ಒಳಪಡುತ್ತೇವೆ. ಭಗವಂತ ಮಾಯೆಯನ್ನ ನಿಯಂತ್ರಣದಲ್ಲಿ ಇಟ್ಟಿರುತ್ತಾರೆ. ನಿತ್ಯೋ ನಿತ್ಯಾನಾಂ ಶ್ಚೇತನಶ್ಚೇತನಾನಾಂ ಏಕೋ ವೈಭವನಾಂ ವಿಧದಾತಿ ಕಾಮ. ನಾವು ನಿತ್ಯ, ಭಗವಂತ ನಿತ್ಯ. ನಮಗೂ ಚೇತನವಿದೆ, ಭಗವಂತನಿಗೂ ಚೇತನವಿದೆ. ಆದರೆ ವ್ಯತ್ಯಾಸವೇನು? ಭಗವಂತನೊಬ್ಬನೇ ಎಲ್ಲರ ಅವಶ್ಯಕತೆಗಳನ್ನು ಈಡೇರಿಸುವವನು, ಪಾಲನೆಯನ್ನ ಮಾಡುವವನು. ಇದು ನಮಗೂ ಭಗವಂತನಿಗೂ ಇರುವಂತಹ ವ್ಯತ್ಯಾಸ. ಸೊ ಯಾಕೆ ಭಗವಂತ ಈ ಪೃಥ್ವಿಯ ಮೇಲೆ ಅವತರಿಸುತ್ತಾರೆ?

0: ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ನಾನು ಸ್ವಯಂ ಅವತಾರ ಮಾಡುತ್ತೇನೆ. ಸೊ ಇಲ್ಲಿ ಸೃಜಾಮಿ ಎನ್ನುವ ಪದವು ಮುಖ್ಯವಾದದ್ದು. ಸೃಜಾಮಿ ಎನ್ನುವ ಪದವನ್ನು ಸೃಷ್ಟಿ ಎನ್ನುವ ಅರ್ಥದಲ್ಲಿ ಬಳಸುವಂತಿಲ್ಲ, ಏಕೆಂದರೆ ಹಿಂದಿನ ಶ್ಲೋಕದ ಪ್ರಕಾರ ಭಗವಂತನ ಸ್ವರೂಪವು ಅಥವಾ ಶರೀರವು ಸೃಷ್ಟಿಯಾಗುವುದಿಲ್ಲ, ಅವನ ಎಲ್ಲಾ ರೂಪಗಳು ನಿರಂತರವಾಗಿ ಅಸ್ತಿತ್ವದಲ್ಲಿ ಇರುತ್ತವೆ. ಆದುದರಿಂದ ಸೃಜಾಮಿ ಎಂದರೆ ಭಗವಂತನು ತಾನು ಇರುವಂತೆ ಕಾಣಿಸಿಕೊಳ್ಳುತ್ತಾನೆ ಎಂದರ್ಥ. ಸೊ ಭಗವಂತನು ನಿಯತ ಕಾಲಕ್ಕೆ ಕಾಣಿಸಿಕೊಳ್ಳುತ್ತಾನೆ ಎಂದರೆ ಬ್ರಹ್ಮನ ಒಂದು ದಿನದ ಏಳನೆಯ ಅಮ್ಮನುವಿನ 28ನೆಯ ಕಲ್ಪದ ದ್ವಾಪರ ಯುಗದ ಅಂತ್ಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದರೆ ಆತನು ಇಂತಹ ನಿಯಮ ನಿಬಂಧನೆಗಳಿಗೆ ಬದ್ಧನಲ್ಲ, ಏಕೆಂದರೆ ಆತನು ತನ್ನ ಇಚ್ಛೆಯ ಪ್ರಕಾರ ಹಲವು ರೀತಿಗಳಲ್ಲಿ ವರ್ತಿಸಲು ಸಂಪೂರ್ಣವಾಗಿ ಸ್ವತಂತ್ರನು. ಅಧರ್ಮವು ಹೆಚ್ಚಿ ನಿಜವಾದ ಧರ್ಮವು ಗ್ಲಾನಿಯಾದಾಗಲೆಲ್ಲ ಆತನು ತನ್ನ ಇಚ್ಛೆಯಂತೆಯೇ ಕಾಣಿಸಿಕೊಳ್ಳುತ್ತಾನೆ. ವೇದಗಳಲ್ಲಿ ಧಾರ್ಮಿಕ ತತ್ವಗಳನ್ನು ನಿರೂಪಿಸಲಾಗಿದೆ. ವೇದಗಳ ನಿಯಮಗಳನ್ನು ಸರಿಯಾಗಿ ಅನುಷ್ಠಾನ ಮಾಡುವುದರಲ್ಲಿ ಯಾವುದೇ ಅಸಮಂಜತೆಯಾದರೂ ಮನುಷ್ಯನು ಅಧರ್ಮಿ ಆಗುತ್ತಾನೆ. ಇಂತಹ ತತ್ವಗಳು ಭಗವಂತನು ವಿಧಿಸಿದ ನಿಯಮಗಳು ಎಂದು ಭಾಗವತದಲ್ಲಿ ಹೇಳಿದೆ. ಭಗವಂತನೊಬ್ಬನೇ ಧಾರ್ಮಿಕ ವ್ಯವಸ್ಥೆಯನ್ನು ಸೃಷ್ಟಿಸಬಲ್ಲ. ವೇದಗಳು ಭಗವಂತನೇ ಮೂಲತಃ ಬ್ರಹ್ಮನಿಗೆ ಅವನ ಹೃದಯದ ಮೂಲಕ ಹೇಳಿದ ಮಾತುಗಳು ಎಂದು ಕೂಡ ಅಂಗೀಕೃತವಾಗಿವೆ. ಆದ್ದರಿಂದ ಧರ್ಮದ ತತ್ವಗಳು ದೇವೋತ್ತಮ ಪರಮಪುರುಷನ ನೇರವಾದ ಆಜ್ಞೆಗಳು. ಭಗವದ್ಗೀತೆಯ ಉದ್ದಕ್ಕೂ ಈ ತತ್ವಗಳನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಸೊ ಆದ್ದರಿಂದ ಇಲ್ಲಿ ಯಾವ ಥರ ಇಲ್ಲಿ ಭಗವಂತ ಹೇಳ್ತಾರೆ ಅಂದರೆ, ಧರ್ಮದ ತತ್ವಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಾನು ಪ್ರತಿ ಯುಗದಲ್ಲಿಯೂ ಅವತರಿಸುತ್ತೇನೆ ಅನ್ನೋದನ್ನು ತಾಯಿದ್ದಾರೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ ಎಲ್ಲರಿಗೂ. ಶುಭ ಮುಂಜಾನೆ. ನಾನು ಡಾಕ್ಟರ್ ಕಾಶವ ಹಿರೇಮಠ್, ಕಾಯ ಚಿಕಿತ್ಸಾ ವಿಭಾಗದ ವೈದ್ಯರು, ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಮತ್ತು ಕೆಎಲ್ಇ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ, ಶಹಾಪುರ್, ಬೆಳಗಾವಿ. ನಾನು ಇವತ್ತು ಆರೋಗ್ಯ ರಕ್ಷಣೆಯಲ್ಲಿ ರಸಾಯನ ಔಷಧಿಗಳ ಮಹತ್ವ ಈ ವಿಷಯದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ನೋಡಿರುವ ಹಾಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಬೇರೆ ಬೇರೆ ತರಹದ ಉತ್ಪನ್ನಗಳು, ಅಂದ್ರೆ ಕಾಷ್ಠೌಷಧಿಗಳಿಂದ ತಯಾರಾದ ನಾವೇನು ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಆಹಾರ ದ್ರವ್ಯಗಳು, ಉದಾಹರಣೆಗೆ ಚಹಾ ಪುಡಿ, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಕ್ಯಾಪ್ಸೂಲ್ಸ್, ಇವೆಲ್ಲ ಮಾರುಕಟ್ಟೆಯಲ್ಲಿ ಇವತ್ತು ಲಭ್ಯ ಇವೆ. ಅವನ್ನ ಹರ್ಬಲ್ ಪ್ರಾಡಕ್ಟ್ಸ್ ಅಂತಲೂ ಎಲ್ಲರೂ ಸಾರಿ ಸಾರಿ ಹೇಳ್ತಾರೆ. ಅವೆಲ್ಲವನ್ನು ನಾವು ರಸಾಯನ ಪ್ರಭಾವ ಅಥವಾ ಪರಿಣಾಮವನ್ನು ಬೀರ್ತವೆ ಅಂತ ಹೇಳಿಕೊಂಡ್ರೂ ಅವು ಆಯುರ್ವೇದದ ಪ್ರಕಾರ ಯಾವುದೇ ತರಹದ ರಸಾಯನ ಪರಿಣಾಮಗಳನ್ನು ನಮ್ಮ ಆರೋಗ್ಯದ ಮೇಲೆ ಬೀರುವುದಿಲ್ಲ, ಅಥವಾ ಹಂಗಂತ ಅವು ಬೀರ್ತವೆ ಅಂತ ಹೇಳೋದನ್ನು ನಾವು ವೈಜ್ಞಾನಿಕವಾಗಿ ಹಂಗೆ ಹೇಳೋದು ತಪ್ಪಾಗುತ್ತೆ. ಆಯುರ್ವೇದದ ಪ್ರಕಾರ ಮಾತನಾಡಬೇಕು ಅಂದರೆ ಚರಕಾಚಾರ್ಯರು, ಅವರು ನಮ್ಮ ಆಯುರ್ವೇದದ ಮೂಲ ಗ್ರಂಥವಾದ ಚರಕ ಸಂಹಿತೆಯನ್ನು ರಚಿಸಿರುವಂಥ ರಚನಾಕಾರರು, ಅವರ ಚಿಕಿತ್ಸಾ ಸಿದ್ಧಾಂತದ ಪ್ರಕಾರ ಆಯುರ್ವೇದ ವಿಜ್ಞಾನವು ಮಾನವ ಕುಲಕ್ಕೆ ಮುಖ್ಯವಾಗಿ ಎರಡು ರೀತಿಯ ಪ್ರಯೋಜನಗಳನ್ನು ಹೊಂದಿದೆ ಅಂತ ಅವರು ತಮ್ಮ ಚಿಕಿತ್ಸಾ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ಅವು ಯಾವಂದ್ರೆ, ಮೊದಲನೇದಾಗಿ ಸ್ವಾಸ್ಥ್ಯ ರಕ್ಷಣ, ಅಂದ್ರೆ ಆರೋಗ್ಯವನ್ನ ರಕ್ಷಣೆ ಮಾಡುವಂಥದ್ದು. ಇನ್ನೊಂದು, ಎರಡನೇ ಪ್ರಯೋಜನ ಆರ್ತುರಸ್ಯ ರೋಗನುತ್, ಅಂದ್ರೆ ರೋಗವನ್ನ ಗುಣಪಡಿಸುವಂಥವು. ಸೊ ಯಾವುದೇ ಔಷಧಿ ದ್ರವ್ಯಗಳು ಅಥವಾ ರಸಾಯನ ದ್ರವ್ಯಗಳು ಮುಖ್ಯವಾಗಿ ಇವೆರಡು ಅಥವಾ ಇವೆರಡರಲ್ಲಿ ಒಂದು ಉದ್ದೇಶವನ್ನು ಅವುಗಳ ಜೊತೆಗೆ ಹೊಂದಿರ್ತವೆ. ಸೊ ಇವುಗಳು ನಮ್ಮ ದೇಹದ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ಹೇಳುವುದಾದರೆ, ನಮ್ಮ ದೇಹ ಮುಖ್ಯವಾಗಿ ತ್ರಿದೋಷ, ಅಂದರೆ ವಾತ, ಪಿತ್ತ ಮತ್ತು ಕಫ, ಮತ್ತು ಸಪ್ತಧಾತುಗಳು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ, ಮತ್ತು ತ್ರಿಮಲಗಳು ಸ್ವೇದ, ಮಲ, ಮೂತ್ರ. ಸೊ ಈ ಮೂರು ಅಂಶಗಳಿಂದ, ಅಂದರೆ ತ್ರಿದೋಷ, ಸಪ್ತಧಾತು, ತ್ರಿಮಲ, ಈ ಮೂರು ಅಂಶಗಳಿಂದ ನಮ್ಮ ಮಾನವ ದೇಹ ಅಥವಾ ಶರೀರ ತಯಾರಾಗಿದೆ. ಇವೆಲ್ಲವುಗಳು ಸಾಮ್ಯಾವಸ್ಥೆಯಲ್ಲಿ ಇರುವುದೇ ನಾವು ಆರೋಗ್ಯಕರವಾಗಿ ಇರ್ತೀವಿ ಅಂತ ಹೇಳ್ಬೋದು. ಅವಿದ್ದಾಗ, ಸಾಮ್ಯಾವಸ್ಥೆಯಲ್ಲಿ ಇದ್ದಾಗ ಇವುಗಳನ್ನು ಸಾಮ್ಯಾವಸ್ಥೆಯಲ್ಲಿ ಇಡಲಿಕ್ಕೆ ಈ ರಸಾಯನ ದ್ರವ್ಯಗಳು ನಮಗೆ ಪ್ರಯೋಜನಕಾರಿಯಾಗಿವೆ. ಅದರಲ್ಲೂ ಮುಖ್ಯವಾಗಿ ಸಪ್ತಧಾತುಗಳನ್ನು ಪೋಷಿಸಲು, ಅವುಗಳನ್ನು ಆರೋಗ್ಯಪೂರ್ಣವಾಗಿ ಇರಿಸಿ, ನಮ್ಮನ್ನು ಆರೋಗ್ಯಪೂರ್ಣವಾಗಿ ಇರಿಸಲು ಈ ರಸಾಯನ ದ್ರವ್ಯಗಳು ನಮಗೆ ಸಹಾಯ ಮಾಡ್ತವೆ. ಸೊ ಉದಾಹರಣೆಗೆ ನಾವು ಹೇಳುವುದಾದರೆ, ಈ ರಸಾಯನ ದ್ರವ್ಯಗಳು ನಾನು ಮೊದಲೇ ಹೇಳಿರುವ ಹಾಗೆ ಒಂದು ಆರೋಗ್ಯ ರಕ್ಷಣಾರ್ಥವಾಗಿಯೂ ನಾವು ಉಪಯೋಗಿಸ್ಬೋದು, ಅಥವಾ ರೋಗವನ್ನು ಗುಣಪಡಿಸಲು, ಅಥವಾ ಎರಡು ಉದ್ದೇಶಕ್ಕಾಗಿಯೂ ನಾವು ಈ ರಸಾಯನ ದ್ರವ್ಯಗಳನ್ನು ಉಪಯೋಗಿಸಬಹುದು. ಇವುಗಳಿಗೆ ರಸಾಯನ ಅಂತ ಹೆಸರಾಗಿ ಬಂತು ಅಂದರೆ, ಇವು ರಸ ಆದಿ ಸಪ್ತಧಾತುಗಳನ್ನು ಪೋಷಣೆ ಮಾಡ್ತವೆ, ಹಾಗಾಗಿ ಇವಕ್ಕೆ ರಸಾಯನ ಅಂತ ಹೆಸರು ಬಂದಿರುವುದು. ಈ ರಸಾಯನ ದ್ರವ್ಯಗಳನ್ನು ನಾವು ಮುಖ್ಯವಾಗಿ ಮೂರು ವಿಧಗಳಾಗಿ ವಿಂಗಡಿಸ್ತೇವೆ. ಅದರಲ್ಲಿ ಒಂದು ನಿತ್ಯ ಉಪಯೋಗಿ ರಸಾಯನಗಳು ಅಥವಾ ನಿತ್ಯ ಸೇವನೀಯ ರಸಾಯನಗಳು. ಇದರಲ್ಲಿ ಉದಾಹರಣೆಗೆ ತಗೋಬಹುದಾದ್ರೆ ಹಾಲು, ತುಪ್ಪ, ದ್ರಾಕ್ಷಿ, ದಾಳಿಂಬೆ, ಇವುಗಳನ್ನು ಉತ್ತಮ ಪ್ರಮಾಣದಲ್ಲಿ ನಿತ್ಯವಾಗಿ ನಾವು ಆಹಾರ ರೂಪದಲ್ಲಿ ಸೇವನೆ ಮಾಡುವಂಥದ್ದು, ಅದು ನಿತ್ಯ ಸೇವನೀಯ ರಸಾಯನ. ಇನ್ನು ಕಾಮ್ಯ ರಸಾಯನ, ಎರಡನೇದಾಗಿ ಕಾಮ್ಯ ರಸಾಯನ. ಉದಾಹರಣೆಗೆ ಇಲ್ಲಿ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಉಪಯೋಗಿಸುವಂಥ ರಸಾಯನ, ಅಂದರೆ ಇಲ್ಲಿ ನಾವು ಉದಾಹರಣೆಗಾಗಿ ತಗೋಬೋವಂಥ ದ್ರವ್ಯಗಳು ಅಂದರೆ ಮೇಧಾಕಾಮ್ಯ ರಸಾಯನಗಳು ಅಂತ ಹೇಳ್ತೀವಿ. ಬ್ರಾಹ್ಮಿ, ಮಂಡೂಕಪರ್ಣಿ, ಶಂಖಪುಷ್ಪಿ, ವಂದೆಲ್ಗ ಅಂತ ಹೇಳ್ತೀವಿ ಬ್ರಾಹ್ಮಿ ಮಂಡೂಕಪರ್ಣಿಗೆ. ಸೊ ಈ ತರಹದ ದ್ರವ್ಯಗಳನ್ನು ನಾವು ನಿತ್ಯವಾಗಿ ಸೇವಿಸುವುದರಿಂದ ಮೇಧಾಕಾಮ್ಯ, ಮೇಧ ಅಂದರೆ ನಮ್ಮ ಬುದ್ಧಿ ಶಕ್ತಿಯನ್ನು ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡುವಂಥವು. ಇನ್ನು ಮೂರನೆಯ ವಿಭಾಗ ಅಂದರೆ ನೈಮಿತ್ತಿಕ ರಸಾಯನ. ಇದರಲ್ಲಿ ಒಂದು ನಿರ್ದಿಷ್ಟ ಅಥವಾ ವಿಶೇಷ ರೋಗಹರ ರಸಾಯನ ಉಪಯೋಗಿಸ್ತೀವಿ, ಇದಕ್ಕಾಗಿ ವೈದ್ಯರ ಸಲಹೆ ಅತಿ ಅವಶ್ಯಕ. ಸೊ ಈ ನೈಮಿತ್ತಿಕ ರಸಾಯನ ಸೇವನೆಗಾಗಿ ಜನಸಾಮಾನ್ಯರು ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಹಾಪುರ್ ಸೃಷ್ಟಿ ಹೊರ ರೋಗಿಗಳ ವಿಭಾಗ ನಂಬರ್ 21ಕ್ಕೆ ಸಂಪರ್ಕಿಸಬಹುದು, ಮತ್ತು ಮುಂದೆ ಅವರ ಸಲಹೆಯನ್ನು ಪಡೆದು ಮುಂದೆ ತಾವು ಯಾವುದೇ ತರಹದ ರಸಾಯನ ದ್ರವ್ಯಗಳನ್ನು ರೋಗ ನಿರೋಧಕವಾಗಿ ಅಥವಾ ರೋಗ ಶಮನಕ್ಕಾಗಿ ಉಪಯೋಗಿಸಬಹುದು. ಇನ್ನು ಕೆಲವೊಂದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥ ದಿನನಿತ್ಯದ ನಮ್ಮ ಆಹಾರದಲ್ಲಿಯೇ ಅಥವಾ ಔಷಧಿಗಳಾಗಿ ಉಪಯೋಗಿಸುವಂಥ ಕೆಲವು ರಸಾಯನ ದ್ರವ್ಯಗಳು ಯಾವ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತವೆ ಅಂಥ ರಸಾಯನಗಳಂದರೆ, ಮೊದಲೇದಾಗಿ ತಗೋಬಹುದು ಅಂತಂದರೆ ಆಮಲಕ್ಕಿ. ಅದನ್ನು ನಾವು
ಸಾಮಾನ್ಯ ಭಾಷೆಯಲ್ಲಿ ಬೆಟ್ಟದ ನೆಲ್ಲೆಕಾಯಿ ಅಥವಾ ನೆಲ ನೆಲ್ಲೆಕಾಯಿ ಅಂತ ಹೇಳ್ತೀವಿ. ಸೊ ಆ ಹಣ್ಣನ್ನು, ಆ ಬೆಟ್ಟದ ನೆಲ್ಲೆಕಾಯಿ ಹಣ್ಣನ್ನು ದಿನಾಲೂ ನಾವು ಅರ್ಧ ಅಥವಾ ಪೂರ್ತಿ ಒಂದು ಹಣ್ಣನ್ನು ಸೇವಿಸುವುದರಿಂದ ಮಕ್ಕಳಲ್ಲಿ ಅರ್ಧ ತೊಗೋಬೋದು, ಇನ್ನು ದೊಡ್ಡವರು ಅಲ್ಲಿ ಅದನ್ನು ಒಂದು ಫುಲ್ ಹಣ್ಣನ್ನು ನಾವು ಡೈಲಿ ತೊಗೋಬೋದು, ಅದನ್ನು ಸೇವನೆ ಮಾಡಬಹುದು. ಸೊ ಅದರಿಂದ ನಮಗೆ ಎಲ್ಲ ಥರದ ರೋಗಗಳ ವಿರುದ್ಧ ನಮಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ. ಇದನ್ನು ಯಾರೂ ತಗೋಬೋದು, ಇದಕ್ಕೇನು ಕಡ್ಡಾಯವಾಗಿ ಇದೇ ತರಹದ ಉಪಾಯಗಳಾಗಲಿ ಅಥವಾ ಇದೇ ತರಹದ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಏನಿರುವುದಿಲ್ಲ. ಹಾಗೆಯೇ ಇನ್ನೊಂದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥ ರಸಾಯನ ಅಂದರೆ ಗುಡುಚಿ, ಅಮೃತ ಬಳ್ಳಿ ಅಂತ ಹೇಳ್ತೀವಿ. ಈ ಬಳ್ಳಿಯ ಎಲೆಗಳು ಮತ್ತು ಅದರದ ಕಾಂಡದ ತ್ವಕ್ಕ ಅಂತ ಹೇಳ್ತೀವಿ, ಕಾಂಡದ ತೊಗಟು, ಅದನ್ನು ನಾವು ರಸಾಯನವಾಗಿ ಉಪಯೋಗಿಸ್ತೀವಿ. ಇದು ವಿಶೇಷವಾಗಿ ಜ್ವರಹರ ಅಧಿಕಾರದಲ್ಲಿ ಹೇಳಿದ್ರು ಕೂಡ, ಜ್ವರ ರೋಗಕ್ಕೆ ಅಂತ ಹೇಳಿದ್ರೂ ಕೂಡ ಇದು ಅನೇಕ ರೋಗಗಳಲ್ಲಿ ಒಳ್ಳೆ ರಸಾಯನ ಅಂತ ಇದು ಸಾಬೀತಾಗಿದೆ. ಸೊ ಇದನ್ನು ನಾವು ದಿನನಿತ್ಯವಾಗಿ ಉಪಯೋಗಿಸಬಹುದು. ಮತ್ತು ಭೃಂಗರಾಜ, ಗರುಗದ ಸೊಪ್ಪು ಅಂತ ಹೇಳ್ತೀವಿ, ಇದು ಕೇಶ ಅಂತ ಹೇಳ್ತೀವಿ. ವಿಶೇಷವಾಗಿ ಇದು ಕೇಶ ರಸಾಯನ ಅಂದರೆ ಕೂದಲಿಗೆ ಉಪಯೋಗ ಆಗುವಂಥ ರಸಾಯನ. ಇದನ್ನು ಉಪಯೋಗಿಸಿ ಭೃಂಗರಾಜ ತೈಲ, ಆ ಥರದ ಎಲ್ಲ ತಲೆಗೆ ಹಚ್ಕೊಳ್ಳುವಂಥ, ಕೇಶಕ್ಕೆ ಹಚ್ಕೊಳ್ಳುವಂಥ ತೈಲಗಳನ್ನು ಕೂಡ ತಯಾರು ಮಾಡ್ತಾರೆ. ಹಾಗಂತ ತೈಲ ಪೂರ್ತಿಯಾಗಿ ರಸಾಯನ ಗುಣವನ್ನು ಹೊಂದಿದೆ ಅಂತಲ್ಲ, ಆ ಒಂದು ದ್ರವ್ಯ ರಸಾಯನ ಗುಣವನ್ನು ಹೊಂದಿದೆ. ಮತ್ತು ಇನ್ನು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂಥದ್ದು ಅಶ್ವಗಂಧ, ಹಿರೇಮದ್ದು ಅಂತ ನಾವು ಅದನ್ನು ಕನ್ನಡದಲ್ಲಿ ಹೇಳ್ತೀವಿ. ಸೊ ಇದನ್ನು ಒಂದು ಒಳ್ಳೆಯ ರಸಾಯನ ದ್ರವ್ಯ, ಇದನ್ನು ನಾವು ದಿನನಿತ್ಯವಾಗಿ ಸೇವಿಸಬಹುದು. ಮತ್ತು ಶತಾವರಿ, ಹಲವು ಮಕ್ಕಳ ಬೇರು ಅಂತ ಹೇಳ್ತೀವಿ, ಇದು ಹೆಣ್ಣು ಮಕ್ಕಳ ಸ್ತ್ರೀಯರ ಆರೋಗ್ಯ ರಕ್ಷಣೆಯಲ್ಲಿ, ಅವರ ಗರ್ಭ ಉತ್ಪಾದನೆಗೆ ಸಂಬಂಧಿತವಾದಂಥ ರೋಗಗಳಲ್ಲಿ, ಆ ಅವಯವಗಳ ಏನೇ ಒಂದು ತೊಂದರೆಗಳಲ್ಲಿ ಇದನ್ನು ನಾವು ಬಹಳ ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ರಸಾಯನ ದ್ರವ್ಯ ಇದು ಶತಾವರಿ. ದೆನ್ ಕುಷ್ಮಾಂಡ ಅಂತ ಹೇಳ್ತೀವಿ, ಬೂದುಗುಂಬಳಕಾಯಿ, ಇದು ಕೂಡ ಒಂದು ಒಳ್ಳೆಯ ರಸಾಯನ ದ್ರವ್ಯ. ಇದನ್ನು ಅಂದರೆ ಬೇರೆ ಬೇರೆ ಥರದ, ಅದನ್ನು ನಾವು ಪ್ರತಿಯೊಂದು ರಸಾಯನ ದ್ರವ್ಯ ಅದೇ ರೂಪದಲ್ಲೇ ಯೂಸ್ ಮಾಡಬೇಕು ಅಂತ ಇಲ್ಲ, ಅದನ್ನು ಬೇರೆ ಬೇರೆ ಔಷಧಿ ರೂಪದಲ್ಲಿ ತಯಾರು ಮಾಡಿ ಅದನ್ನು ನಾವು ಉಪಯೋಗಿಸ್ತೀವಿ, ಹಲವು ರೋಗಗಳಲ್ಲೂ ಕೂಡ ಉಪಯೋಗಿಸ್ತೀವಿ. ಅಂದರೆ ಕುಷ್ಮಾಂಡವ ಬೂದುಗುಂಬಳಕಾಯಿಯ ಪಾಕ ಸಿಗುತ್ತೆ, ಯಾವ ರೀತಿ ನಮಗೆ ಚಮನ್ಪ್ರಾಶ್ ಅವಲೇಹ ಅಂತ ಸಿಗುತ್ತೆ, ಅದೇ ಥರ ಅದರದ ಅವಲೇಹನೂ ನಮಗೆ ಮಾರ್ಕೆಟಲ್ಲಿ ಕೆಲವೊಂದು ಔಷಧಿ ಕಂಪನಿಗಳು ತಯಾರು ಮಾಡ್ತಾರೆ, ಅದನ್ನು ನಾವು ಯೂಸ್ ಮಾಡ್ಕೊತೀವಿ. ಮತ್ತು ದಾಳಿಂಬೆ, ಆಗಲೇ ನಾನು ಹೇಳಿದೆ, ದಾಳಿಂಬೆ ದಿನನಿತ್ಯವಾಗಿ ಉಪಯೋಗಿಸುವಂತಹ ಒಂದು ರಸಾಯನ ದ್ರವ್ಯ. ಇದರಲ್ಲಿ ಒಂದು ತಪ್ಪು ಕಲ್ಪನೆ ಅಂದರೆ ದಾಳಿಂಬೆ ಹಣ್ಣಿನ ಕಾಳುಗಳನ್ನು ನಾವು ಏನು ತಿಂತೀವಿ, ಒಳಗಡೆ ಇರುವಂಥ ಕೆಂಪು ಬಣ್ಣದ ಹಣ್ಣಿನ ಕಾಳುಗಳು ಅಷ್ಟೇ ರಸಾಯನ ಗುಣವನ್ನು ಹೊಂದಿಲ್ಲ, ಆ ಹಣ್ಣಿನ ಫಲತ್ವಕ್ಕೆ ಏನಿರುತ್ತೆ, ಹಣ್ಣಿನ ತೊಗಟೆ ಏನಿರುತ್ತೆ, ಅದು ಆ್ಯಕ್ಚುಲಿ ರಸಾಯನ ಗುಣವನ್ನು ಹೊಂದಿರುತ್ತೆ. ಅದನ್ನು ನಾವು ತುಂಬ ಸರ್ವೇ ಸಾಮಾನ್ಯವಾಗಿ ರಕ್ತವರ್ಧಕ ಅಂತ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಥರದ ರಕ್ತಹೀನತೆಗಳಲ್ಲಿ. ಮತ್ತು ಗೃಹಿಣಿ ರೋಗ ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಆ ಥರದ ಒಂದು ಆಹಾರ ಪರಿಣಾಮಕರ ಭಾವದಲ್ಲಿ ಏನಾದ್ರು ತೊಂದರೆಗಳಿದ್ದರೆ ಅಲ್ಲಿನೂ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ. ಇನ್ನು ಕದಿರ ನೆಕ್ಸ್ಟ್ ಹೇಳಬೇಕಂದ್ರೆ, ಕದಿರಾನು ಒಂದು ಒಳ್ಳೆ ರಸಾಯನ ದ್ರವ್ಯ. ಅದಕ್ಕೆ ಕಚ್ಮರ, ಕಗ್ಗಲಿ, ಕರಂಗಲಿ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ, ಅದು ಚರ್ಮ ರೋಗಕ್ಕೆ ಉಪಯೋಗಿಸುವಂಥ ಒಂದು ಒಳ್ಳೆ ರಸಾಯನ. ಇನ್ನು ಜ್ಯೇಷ್ಠ ಮಧು, ಎಷ್ಟಿ ಮಧು ಅಂತ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ. ಸೊ ಜ್ಯೇಷ್ಠ ಮಧು ಎಲ್ಲರಿಗೂ ಗೊತ್ತಿರುವಂಥ ಒಂದು ಔಷಧಿ ದ್ರವ್ಯ, ಇದು ಕೂಡ ನಮಗೆ ಒಳ್ಳೆಯ ಔಷಧಿ ಇಫೆಕ್ಟ್ಸನ್ನು ಹೊಂದಿದೆ. ಇದನ್ನು ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಅಂತಂದರೆ, ಎಷ್ಟಿ ಮಧು ನಮಗೆ ಕಂಠ್ಯ ಅಂತ ಹೇಳ್ತಾರೆ. ಈಗ ಗಾಯಕರು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ, ಅವ್ರದ್ದು ಕಂಠ ಯಾವಾಗಲೂ ಸುಮಧುರವಾಗಿರುತ್ತೆ. ಸೊ ಅದು ಅದರದ್ದು ಒಂದು ಪ್ರಯೋಜನ. ಅದರ ರಸಾಯನ ಪ್ರಯೋಜನ ಹೇಳಬೇಕು ಅಂದರೆ, ಇದು ಈಸ್ಟ್ರೋಜನ್ ಲೆವೆಲ್ಸನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಸ್ತ್ರೀಯರಲ್ಲಿ, ಇದು ಒಳ್ಳೆಯ ಇಫೆಕ್ಟ್ಸನ್ನು ಹೊಂದಿದೆ. ಮತ್ತು ಇದು ಕೂಡ ಒಂದು ಕೇಶ ದ್ರವ್ಯ, ಎಷ್ಟೊಂದು ತೈಲಗಳು ನಾವು ಕೂದಲಿಗೆ ಹಚ್ಚಲಿಕ್ಕೆ ಯೂಸ್ ಮಾಡ್ತೀವಿ, ಅದರಲ್ಲಿ ಇದು ಒಂದು ಕೂಡ ದ್ರವ್ಯ ಇರುತ್ತೆ. ಸೊ ಇದು ಈವನ್ ಇದರದ್ದು ಚೂರ್ಣ, ಇದನ್ನು ಪೌಡರ್ ಫಾರ್ಮಲ್ಲಿ ನಾವು ತೆಗೆದುಕೊಂಡಾಗ ಅದು ಕೂದಲನ್ನು ಚೆನ್ನಾಗಿ ಬೆಳೆಸಲು ಕೂಡ ಉಪಕಾರಿಯಾಗುತ್ತೆ ನಮಗೆ. ದೆನ್ ವಾಸ ಕೂಡ ಒಂದು ಆಡು ಮುಟ್ಟದ ಸೊಪ್ಪು ಅಂತ ಹೇಳ್ತೀವಿ, ಅದು ಕೂಡ ಒಂದು ಒಳ್ಳೆ ರಸಾಯನ ದ್ರವ್ಯ. ಹಾಗೇನೆ ತ್ರಿಫಲ, ಎಲ್ಲರೂ ಕೇಳಿರ್ತಾರೆ ತ್ರಿಫಲ ಹೆಸರನ್ನು. ಇದರಲ್ಲಿ ತ್ರಿಫಲ ಅಂದರೆ ಇದು ಮೂರು ಫಲಗಳನ್ನು ಹೊಂದಿರುತ್ತದೆ ಈಕ್ವಲ್ ಕ್ವಾಂಟಿಟಿಯಲ್ಲಿ, ಅದು ಹರಿತಕ್ಕಿ, ಬಿಬಿತಕ್ಕಿ. ಹರಿತಕ್ಕಿ ಅಂದರೆ ಅಳಲೆಕಾಯಿ, ಬಿಬಿತಕ್ಕಿ ಅಂದರೆ ತಾರೆಕಾಯಿ, ಮತ್ತು ಆಮಲಕ್ಕಿ ಆಗಲೇ ಹೇಳಿರೋ ಹಾಗೆ ಬೆಟ್ಟದ ನೆಲೆಕಾಯಿ. ಸೊ ಈ ಮೂರು ಫಲಗಳನ್ನು ಅದು ಸಮಾನ ಪ್ರಮಾಣದಲ್ಲಿ ಯೂಸ್ ಮಾಡಿ ಅದನ್ನು ಒಂದು ಪೌಡರ್ ಮಾಡಿರ್ತಾರೆ, ಅದನ್ನು ಬೇರೆ ಬೇರೆ ಫಾರ್ಮ್ಸಲ್ಲಿ ನಾವು ಅದು ಉಪಯೋಗಿಸ್ತೀವಿ. ಸೊ ಅದು ತ್ರಿಫಲ. ಈ ತ್ರಿಫಲ ರಸಾಯನ ಕಣ್ಣುಗಳಿಗೆ ಒಳ್ಳೆಯದಿದು, ಇದನ್ನು ನೇತ್ರ ರಸಾಯನ ಅಂತಲೇ ಹೇಳ್ತೀವಿ.
ಹಾಗೇನೆ ಬೇರೆ ರಸಾಯನಗಳು ಅಂದರೆ ಶಂಖಪುಷ್ಪಿ, ಗಿರಿಕರ್ಣಿಕ ಅಂತ ಹೇಳ್ತೀವಿ, ಮಂಡೂಕ ಪರ್ಣಿ, ಬ್ರಾಹ್ಮಿ, ಹರಿದ್ರ ಕೂಡ ಒಂದು ಒಳ್ಳೆ ರಸಾಯನ. ಹರಿದ್ರ ಅಂತಂದರೆ ಅರಿಶಿನ, ಅರಿಶಿನದ ಬೇರು, ಶುಂಠಿ, ಅಲ್ಲ, ಇವೆಲ್ಲ ಒಳ್ಳೆ ಥರದ ನಾವು ನಿತ್ಯ ಉಪಯೋಗ ಮಾಡುವಂಥ. ಈವನ್ ಇದು ಬೆಳ್ಳುಳ್ಳಿ ರಸೋನ ಅಂತ ಹೇಳ್ತೀವಿ, ಇದು ಕೂಡ ದಿನನಿತ್ಯವಾಗಿ ನಾವು ಉಪಯೋಗಿಸ್ಬೋದಂಥ ಒಳ್ಳೆ ರಸಾಯನ ದ್ರವ್ಯ. ಹೀಗೆ ಬರೀ ಕಾಷ್ಟೌಷಧಿಗಳಷ್ಟೇ ಅಲ್ಲ, ಕೆಲವೊಂದು ರಸೌಷಧಿಗಳು ಕೂಡ ರಸಾಯನದ ಪ್ರಭಾವವನ್ನು ಹೊಂದಿರ್ತವೆ. ಉದಾಹರಣೆಗೆ ಹೇಳಬೇಕು ಅಂದರೆ ಶಿಲಾಜತು, ಅದು ಒಳ್ಳೆಯ ರಸಾಯನ ದ್ರವ್ಯ. ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ವೈದ್ಯಕೀಯವಾಗಿ ನಮ್ಮ ವಿಜ್ಞಾನದ ಪ್ರಕಾರ ನಾವಿದನ್ನು ಪ್ರಮೇಹ ರೋಗದಲ್ಲಿ ನಾವಿದನ್ನು ಉಪಯೋಗಿಸ್ತೇವೆ. ರೋಗವನ್ನು ಗುಣಪಡಿಸಲು, ಅವರ ವ್ಯಾಧಿ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು. ಪ್ರಮೇಹ ಅಂತಂದರೆ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು ಅಂತಂದರೆ ಮಧುಮೇಹ, ಡಯಾಬಿಟಿಸ್ ಮೆಲಿಟಸ್ ಅಂತ ಏನು ಹೇಳ್ತೀವಿ. ಈ ತರಹದ ಲೈಫ್ ಸ್ಟೈಲ್ ಡಿಸಾರ್ಡರ್ಸಲ್ಲೂ ಕೂಡ ಈ ರಸಾಯನ ದ್ರವ್ಯಗಳು ತುಂಬ ನಮಗೆ ಪ್ರಯೋಜನ ಆಗ್ತವೆ. ಇನ್ನು ಎಲ್ಲರೂ ಸ್ವರ್ಣ ಪ್ರಾಶನದ ಬಗ್ಗೆ ಕೇಳಿರ್ಬೋದು. ಈಗ ಎಲ್ಲ ಆಯುರ್ವೇದ ಆಸ್ಪತ್ರೆಗಳಲ್ಲೂ ಕೂಡ ಇದು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿನದಂದ ಸಣ್ಣ ಮಕ್ಕಳಿಗೆ ನಾವು ಸ್ವರ್ಣ ಪ್ರಾಶನವನ್ನು ಮಾಡಿಸ್ತೇವೆ. ಇಲ್ಲಿ ಸ್ವರ್ಣ ಭಸ್ಮವನ್ನು ಘೃತದ ತುಪ್ಪದ ಜೊತೆಗೆ ಬೆರೆಸಿ ಅದು ಔಷಧಿ ಫಾರ್ಮಲ್ಲಿ ಯೂಸ್ ಮಾಡುವಂಥ ದ್ರವ್ಯ. ಅದನ್ನು ಮನೆಯಲ್ಲಿ ಯಾರೂ ತೆಗೆದುಕೊಳ್ಬಾರ್ದು. ಈ ಥರದ ರಸಾಯನ ದ್ರವ್ಯ ಯಾವುದೇ ತಗೋಬೇಕಾದ್ರೂ ನಿಮಗೆ ತಜ್ಞ ವೈದ್ಯರ ಸಲಹೆ ತುಂಬ ಮುಖ್ಯ. ಅದಕ್ಕಾಗಿ ತಾವು ನಮ್ಮ ಆಯುರ್ವೇದ ಆಸ್ಪತ್ರೆ ಶಾಪುರ್ ಯಾವಾಗಲೂ ಸಂಪರ್ಕಿಸಬಹುದು. ಇನ್ನು ಬೇರೆ ತರಹದ ರಸಾಯನ ದ್ರವ್ಯಗಳು ಅಂದರೆ ರಜತ ಭಸ್ಮ, ಇದು ಮತ್ತೆ ನಾವು ರಸೌಷಧಿಗಳಲ್ಲೇ ಬರುವಂಥದ್ದು. ರಜತ ಅಂದರೆ ಬೆಳ್ಳಿ, ಬೆಳ್ಳಿಯ ಭಸ್ಮ ಅದನ್ನು ತಯಾರು ಮಾಡಿರ್ತೀವಿ. ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಇರುವಂಥ ಭಸ್ಮ, ಈಗ ಸುಮ್ಮನೆ ನಾವೇ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋಕೆ ಇದೆಲ್ಲ ಬರಲ್ಲ. ಹಾಗೆ ಲೋಹ ಭಸ್ಮ, ನಾವು ಕಬ್ಬಿಣದ ಕೊರತೆ, ಕಬ್ಬಿನಾಂಶದ ಕೊರತೆಯಿಂದ ಆಗುವಂಥ ರಕ್ತಹೀನತೆಯಲ್ಲಿ ಇದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಯೂಸ್ ಮಾಡುವಂಥ ದ್ರವ್ಯ. ಮತ್ತು ಗಂಧಕ ರಸಾಯನ ಅಂತಿರುತ್ತೆ, ಪಾರದ ಅಂದರೆ ಮರ್ಕ್ಯುರಿ ಅದು, ಬಟ್ ಅದನ್ನೆಲ್ಲ ನಾವು ಚೆನ್ನಾಗಿ ಶೋಧನ ಮಾಡಿ ಅದನ್ನು ಔಷಧಿ ಫಾರ್ಮ್ಗೆ ತಂದು ಆಮೇಲೆ ಅದನ್ನು ಉಪಯೋಗಿಸ್ಬೇಕು, ಸುಮ್ಮನೆ ಉಪಯೋಗಿಸೋಕ್ಕಾಗಲ್ಲ. ಅದೇ ರೀತಿ ಮುಕ್ತ ಭಸ್ಮ ಅಂತ ಹೇಳ್ತೀವಿ, ಮುತ್ತುಗಳಿಂದ ತಯಾರಾದಂಥ ಭಸ್ಮ, ಇವೆಲ್ಲ ಕೆಲವೊಂದು ರಸೌಷಧಿಗಳು, ಅವುಗಳು ಕೂಡ ರಸಾಯನ ಗುಣವನ್ನು ಹೊಂದಿರ್ತವೆ. ಸೊ ಈ ರೀತಿ. ಇನ್ನು ಭಲ್ಲಾತಕ ಫಲ ಅಂದರೆ ನಾವು ಕೇರ್ ಹಣ್ಣು, ಕೇರ್ ಬೀಜ ಅಂತೇನು ಅದನ್ನು ಕಾಮನ್ ಆಗಿ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ, ಅದು ಕೂಡ ರಸಾಯನ ಗುಣವನ್ನು ಹೊಂದಿದೆ. ಬಟ್ ಅದಕ್ಕೆ ಶೋಧನೆಗಳೆಲ್ಲ ಇದೆ, ಅದನ್ನು ಸುಮ್ಮನೆ ತಿಂದರೆ ಅದು ರಸಾಯನ ನಮಗೆ ಯೂಸಸ್ಸನ್ನು ಕೊಡಂಗಿಲ್ಲ. ಇದೇ ರೀತಿ ಈಗ ನಾನು ಇಲ್ಲಿ ತನಕ ಹೇಳಿರುವಂಥವು ನಾವು ಸೇವನೆ ಮಾಡುವಂಥ ರಸಾಯನಗಳು. ನಾವು ಬಾಯಿ ಮೂಲಕ ತಗೊಂಡು ಅದು ಹೊಟ್ಟೆ ಒಳಗೆ ಹೋಗಿ ಜೀರ್ಣ ಆಗಿ ಆಮೇಲೆ ಅದು ನಮಗೆ ರಸಾಯನ ಉಪಯೋಗವನ್ನು ತೋರಿಸ್ತದೆ. ಅದೇ ರೀತಿ ಇನ್ನು ನಮ್ಮ ಆಯುರ್ವೇದ ವಿಜ್ಞಾನದಲ್ಲಿ ಆಚಾರ ರಸಾಯನ ಅಂತ ಕೂಡ ಹೇಳಿದ್ದಾರೆ. ಆಚಾರ ಅಂದರೆ ನಮ್ಮ ವಿಹಾರಗಳು, ನಮ್ಮ ದಿನನಿತ್ಯದ ನಡವಳಿಕೆಗಳು. ಯಾವುದರಿಂದ ನಾವು ರಸಾಯನ ಗುಣವನ್ನು ಪಡೆಯಬಹುದು ಅಂತ ಅಂದರೆ ಸದ್ವೃತ್ತ ಪಾಲನ, ಒಳ್ಳೆಯ ಆಚಾರ ವಿಚಾರ, ಉತ್ತಮ ನಡವಳಿಕೆಗಳನ್ನು ನಮ್ಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳೋದು, ಸತ್ಯವಚನ, ಗುರು ಬ್ರಾಹ್ಮಣ ದೊಡ್ಡವರು ತಂದೆ ತಾಯಿಯರಿಗೆ ಅವರೊಂದಿಗೆ ಗೌರವಾನ್ವಿತವಾಗಿ ನಡೆದುಕೊಳ್ಳುವುದು, ನಿಯಮಿತವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡುವುದು, ನಿತ್ಯ ಯೋಗಾಭ್ಯಾಸ, ಇವೆಲ್ಲ ಆಚಾರ ರಸಾಯನದಲ್ಲಿ ಬರ್ತವೆ. ಸೊ ಇವುಗಳನ್ನು ನಾವು ನಿತ್ಯವಾಗಿ ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ದಿನನಿತ್ಯದ ಆಚರಣೆಗಳಲ್ಲಿ ಅಳವಡಿಸಿಕೊಳ್ಳುವುದರಿಂದ ಕೂಡ ಅವು ನಮಗೆ ರಸಾಯನ ಉಪಯೋಗವನ್ನು ಕೊಡ್ತವೆ. ಇವೆಲ್ಲ ನಾವು ಪಾಲನೆ ಮಾಡುವುದರಿಂದ ಇದು ಮುಖ್ಯವಾಗಿ ನಮ್ಮಲ್ಲಿ ಸಾತ್ವಿಕ ಗುಣವನ್ನು ವೃದ್ಧಿಸುತ್ತದೆ ಮತ್ತು ರಜಗುಣವನ್ನು ಕಡಿಮೆ ಮಾಡುತ್ತದೆ. ಇನ್ನು ಇದರಲ್ಲಿ ಮತ್ತೆ ವ್ಯಸನಗಳಾದ ಮದ್ಯಪಾನ, ಧೂಮ್ರಪಾನ, ಅತಿಯಾದ ಮಾಂಸಾಹಾರ ಸೇವನ, ಇವೆಲ್ಲವೂ ಕೂಡ ನಾವು ತ್ಯಜಿಸುವುದು ಕೂಡ ಒಂದು ಒಳ್ಳೆಯ ಆಚಾರ ರಸಾಯನನೇ. ಹಾಗೆ ಅಹಿಂಸಾವಾದಿ ಪಾಲನೆ ಮಾಡುವುದು, ಇವೆಲ್ಲ ಆಚಾರ ರಸಾಯನದಲ್ಲಿ ಬರುವಂತಹ ಕೆಲವೊಂದು ಮುಖ್ಯವಾದ ಅಂಶಗಳು. ಇವುಗಳನ್ನು ನಾವು ದಿನನಿತ್ಯವಾಗಿ ನಮ್ಮ ನಡವಳಿಕೆಗಳಲ್ಲಿ ಅಳವಡಿಸಿಕೊಳ್ಬಹುದು. ಅದನ್ನು ಅಳವಡಿಸಿಕೊಂಡ್ರೆ ನಮಗೆ ಅದರಿಂದ ರಸಾಯನದ ಪ್ರಯೋಜನಗಳು ಕೂಡ ನಮಗೆ ದೊರೆಯುತ್ತವೆ. ಇಷ್ಟೆಲ್ಲ ಹೇಳಿ ನಮ್ಮನ್ನು ಸೇವಿಸಿರಿ, ನಿಮ್ಮನ್ನು ಸ್ವಸ್ಥವಾಗಿ ಬದುಕಿಸುತ್ತೇವೆ ಅಂತ ಹೇಳುವಂತಹ ಈ ರಸಾಯನ ದ್ರವ್ಯಗಳನ್ನು ಎಲ್ಲರೂ ನಾವು ಒಳ್ಳೆ ತಜ್ಞ ವೈದ್ಯರ ಸಲಹೆ ಮೇರೆಗೆ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.

ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ. ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಶ್ರೀ ಸತೀಶ್ ಸಬ್ದಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲನೇದಾಗಿ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಇದು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿಂದ?
1: 1912 FIP ಅಂತ ಹೇಳಿ, ಅಂದ್ರೆ ಇಂಟರ್ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಫೆಡರೇಷನ್ ಅಂತನ್ನುವಂಥ ಒಂದು ಜಾಗತಿಕ ಸಂಸ್ಥೆಯನ್ನು ಆರಂಭ ಮಾಡಿದರು ಸರ್. ಆರಂಭ ಮಾಡಿದ ದಿನಾಂಕ 25 ಸೆಪ್ಟೆಂಬರ್, ಅದೇ ದಿವಸದಂದು, ಅಂದರೆ 25 ಸೆಪ್ಟೆಂಬರ್ ಆ ಹುಟ್ಟುಹಬ್ಬ ಅಥವಾ ಸ್ಥಾಪನೆಯ ದಿನಾಂಕದಂದು ಅದನ್ನು ಆಚರಣೆ ಮಾಡುವ ಒಂದು ಪದ್ಧತಿ ಶುರುವಾದದ್ದು 2009 ಇಸ್ತಾನ್ಬುಲ್ ಅಂತ ಪ್ಲೇಸ್ನಲ್ಲಿ ಒಂದು ವರ್ಲ್ಡ್ ಆರ್ಗನೈಸೇಷನ್ದ ಸಂಸ್ಥೆಯಿಂದ ಅದು ಆರಂಭವಾಯಿತು ಸರ್. ಅಂದರೆ ಪ್ರತಿ ವರ್ಷ 25 ಸೆಪ್ಟೆಂಬರ್ಗೆ ಯಾಕೆ ಇದನ್ನು ಆಚರಣೆ ಮಾಡ್ತಾರೆ ಅನ್ನಲಿಕ್ಕೆ ಇದೊಂದು ಕಾರಣ. ಆಮೇಲೆ ನಾವು ಭಾರತೀಯರು ಪ್ರತಿ ವರ್ಷ ರಾಷ್ಟ್ರೀಯ ಫಾರ್ಮಸಿಸ್ಟ್ ದಿನಾಚರಣೆಯನ್ನು 12 ಮಾಡುವಂಥ ಒಂದು ಪದ್ಧತಿ ಪರಂಪರೆಯೂ ಇದೆ ಸರ್.
0: ಸೊ ಏನು ವ್ಯತ್ಯಾಸ ಫಾರ್ ನ್ಯಾಷನಲ್ ಫಾರ್ಮಸಿಸ್ಟ್ ಡೇ ಆ್ಯಂಡ್ ವರ್ಲ್ಡ್ ಫಾರ್ಮಸಿಸ್ಟ್?
1: ಹಾಂ ಸರ್, ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂದರೆ ವಿಶ್ವ ಫಾರ್ಮಸಿಸ್ಟ್ ದಿನಾಚರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತೇವೆ ಸರ್. ಆದರೆ ನಾವು ರಾಷ್ಟ್ರ ಮಟ್ಟದಲ್ಲಿ ನಮ್ಮದೇ ಆದಂಥ ಕೆಲವು ಹಿನ್ನೆಲೆ ಇದೆ, ಸಿದ್ಧಾಂತ ಇದೆ. ಭಾರತೀಯರ ಔಷಧ ವ್ಯಾಪಾರ ಅನ್ರಿ, ಔಷಧ ವಿಜ್ಞಾನ ಅನ್ರಿ, ಔಷಧ ಬಳಕೆ ಅಥವಾ ವಿತರಣೆ ಅನ್ರಿ, ಅದಕ್ಕೆ ತನ್ನದೇ ಆದಂಥ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಸರ್. ಅದಕ್ಕೆ ನಾವು ರಾಷ್ಟ್ರೀಯ ಫಾರ್ಮಸಿಸ್ಟ್ ದಿನಾಚರಣೆಯನ್ನು 12 ನಾವು ಮಾಡ್ತೇವೆ ಸರ್.
0: ಅಂತ ಸಂದರ್ಭದಲ್ಲಿ ಈ ದಿನದ ಮುಖ್ಯ ಉದ್ದೇಶವೇನು, ಅದರ ಬಗ್ಗೆ ತಿಳಿಸಿ.
1: ಮೊದಲನೇದಾಗಿ ಫಾರ್ಮಸಿಸ್ಟ್ರನ್ನು ಅವರ ಸೇವೆಯನ್ನು ಸಮಾಜಕ್ಕೆ ತಿಳಿಸ್ಕೊಡುವುದು, ಅವರನ್ನು ಗುರುತಿಸೋದು ಮತ್ತು ಅವರನ್ನು ಪ್ರತಿನಿಧಿಸುವುದು, ಇವು ಮೂರು ಮೂಲ ಉದ್ದೇಶ ಸರ್. ನಮಗೆ ಆರ್ಗನೈಸೇಷನ್ ಏನು ಮಾಡ್ತಂದ್ರೆ 7 ಸ್ಟಾರ್ಗಳನ್ನು ಅಂದರೆ ತಾರೆಗಳನ್ನು ಕೊಡ್ತು. ಅದಕ್ಕೆ 7 ಸ್ಟಾರ್ ಅಂತೇಳಿ ನಾವು ಅಂದ್ಕೋಬಹುದು. ಆ ತಾರೆಗಳು ಏನಂದ್ರೆ ನಮ್ಮ ಕರ್ತವ್ಯಗಳು ಸರ್. ಉದಾಹರಣೆಗೆ ನಮ್ಮಲ್ಲಿ 7 ಕರ್ತವ್ಯಗಳನ್ನು ನಾವು ನಿಭಾಯಿಸ್ಬೇಕನ್ನೋದಕ್ಕಂಥ ಅಂಥ ಒಂದು ನಿರ್ಣಯ ಕೈಗೊಂಡಿತು. ಏನಂದ್ರೆ ಮೊದಲನೇದಾಗಿ ನಾವು ಫಾರ್ಮಸಿಸ್ಟ್ರು ಮೃತುವರ್ಜಿಕ ಅಂದರೆ ಕಾಳಜಿ ಮಾಡುವಂಥ ವ್ಯಕ್ತಿ ಆಗಬೇಕು. ಎರಡನೇದು ನಿರ್ಣಾಯಕ, ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ, ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಆಗಬೇಕು. ಮೂರನೇದು ಸಂವಾಹಕ ಅಂದರೆ ಉತ್ತಮ ಮಾತುಗಾರ, ಅಂದರೆ ಮನವರಿಕೆ ಮಾಡಿಕೊಡುವಂಥ ವ್ಯಕ್ತಿ ಆಗಬೇಕು. ನಾಲ್ಕನೇದು ನಾಯಕನಾಗಬೇಕು ಅಂದರೆ ಲೀಡರ್ಶಿಪ್. ಐದನೇದು ವ್ಯವಸ್ಥಾಪಕ ಅಂದರೆ ಗುಡ್ ಮ್ಯಾನೇಜರ್ ಆಗಬೇಕು, ಮ್ಯಾನೇಜ್ಮೆಂಟ್. ಆಮೇಲೆ ಆರನೇ ತಾರೆ ಅಥವಾ ಸ್ಟಾರ್ ಆಜೀವ ಕಲಿಕ ಅಂದರೆ ನಿರಂತರ ನಾವು ಕಲಿಯುವಂಥ ಒಂದು ವಿದ್ಯಾರ್ಥಿ ಆಗಬೇಕು. ಕೊನೆಯದು ನಾವು ಶಿಕ್ಷಕರಾಗಬೇಕು. ಈ ರೀತಿ ನಮಗೆ 7 ಕರ್ತವ್ಯಗಳನ್ನು ನಮ್ಮ ಸಂಸ್ಥೆಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟಾರ ಸರ್. ಇವುಗಳನ್ನು ಜಾರಿ ಮಾಡಲಿಕ್ಕೆ ನಮ್ಮ ಪ್ರಯತ್ನ, ನಮ್ಮ ಜವಾಬ್ದಾರಿ.
0: ಸಾಮಾನ್ಯವಾಗಿ 7 ಸ್ಟಾರ್ ಅಂದರೆ ಹೋಟೆಲ್ ಅಂತ ವಿಚಾರ ಮಾಡ್ತೇವೆ, ಯಾವತ್ತು ಈ ರೀತಿಯಲ್ಲಿ ನಾವು ವಿಚಾರ ಮಾಡಲಿಲ್ಲ. ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಫಾರ್ಮಸಿಸ್ಟ್ ಎಂದರೇನು, ಅದ್ರ ಬಗ್ಗೆ ತಿಳಿಸಬಹುದಾ?
1: ಹಾಂ ಸರ್, ಫಾರ್ಮಸಿಸ್ಟ್ ಅನ್ನೋದನ್ನು ಕನ್ನಡದಲ್ಲಿ ಔಷಧಿಕ ಅಂತ ಕರಿತೇವೆ ಸರ್. ಔಷಧಿಯನ್ನು ಪ್ರದಾನ ಮಾಡುವ ವ್ಯಕ್ತಿ, ಡಿಸ್ಪೆನ್ಸಿಂಗ್ ವ್ಯಕ್ತಿ. ಅವನಿಗೆ ಅರ್ಹತಾ ವ್ಯಕ್ತಿ ಮತ್ತು ಕ್ವಾಲಿಫೈಡ್ ಪರ್ಸನ್ ಮತ್ತು ಕಾಂಪಿಟೆಡ್ ಪರ್ಸನ್ ಅಂತ ಅದಾರೆ.
0: ಅರ್ಹ ವ್ಯಕ್ತಿ ಮತ್ತು ಕ್ವಾಲಿಫೈಡ್ ಪರ್ಸನ್ ಅಂತೇಳಿ
1: ಅಂದರೆ ಅಧಿಕೃತವಾಗಿ ಎಜುಕೇಷನ್ ಹೊಂದಿ, ಆ ಅನುಭವ ಹೊಂದಿ, ಅವನು ಲೈಸೆನ್ಸ್ ಪಡೆದು ಔಷಧವನ್ನು ವಿತರಣೆ ಪ್ರದಾನ ಮಾಡುವಂಥ ವ್ಯಕ್ತಿಗೆ ನಾವು ಫಾರ್ಮಸಿಸ್ಟ್ ಅಂತ ಕರಿತೇವೆ ಸರ್. ಇದು ಇಂಡಿಯನ್ ಫಾರ್ಮಸಿ ಆ್ಯಕ್ಟ್ನಲ್ಲಿ ಬಂತು ಮತ್ತು ಇಂಡಿಯನ್ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ 1940 ಅದನ್ನು ಉಲ್ಲೇಖ ಮಾಡಲಾಗಿದೆ ಸರ್.
0: ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿ ಅಥವಾ ಹೆಲ್ತ್ ಕೇರ್ ಸಿಸ್ಟಮ್ನಲ್ಲಿ ಒಬ್ಬ ಫಾರ್ಮಸಿಸ್ಟ್ನ ಮುಖ್ಯ ಪಾತ್ರವೇನು, ಅದರ ಬಗ್ಗೆ ತಿಳಿಸ್ಬೋದಾ?
1: ಮೊದಲನೇದಾಗಿ ನಮ್ಮ ಮುಂಗಟ್ಟಿನಲ್ಲಿ ಒಬ್ಬ ಫಾರ್ಮಸಿಸ್ಟ್ ಕಾಯಕ ಮಾಡುವಂಥ ಅಥವಾ ಜವಾಬ್ದಾರಿ ನಿರ್ವಹಿಸುವಂಥ ಮುಂಗಟ್ಟಿನಲ್ಲಿ ಯಾವಾಗ ಅಧಿಕೃತ ವ್ಯಕ್ತಿಯಿಂದ ಅಂದರೆ ವೈದ್ಯರಿಂದ, ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರಿಂದ ಒಂದು ಪ್ರಿಸ್ಕ್ರಿಪ್ಷನ್ ಅಥವಾ ಚೀಟಿ ಬರ್ತದೋ ಆವಾಗ ಅವನ ಕರ್ತವ್ಯ ಆರಂಭ ಆಗ್ತೈತೆ ಸರ್. ಅವನ ಜವಾಬ್ದಾರಿ ಆರಂಭವಾಗೋದು. ನಾವು ಸರಿಯಾಗಿ ಅಲ್ಲಿ ಆ ಪ್ರಿಸ್ಕ್ರಿಪ್ಷನ್ದಲ್ಲಿ, ಆ ಚೀಟಿಯಲ್ಲಿ ಅಥವಾ ವೈದ್ಯರ ಸಲಹಾ ಚೀಟಿಯಲ್ಲಿ ಕೆಲವು ಅಂಶಗಳು ಇರಲೇಬೇಕು ಅನ್ನೋದನ್ನು ನಾವು ಖಾತ್ರಿ ಮಾಡ್ಕೋಬೇಕು. ಅದರಲ್ಲಿ ದಿನಾಂಕ ಇರಬೇಕು, ಅವರ ಹಸ್ತಾಕ್ಷರ ಇರಬೇಕು, ಅದರಲ್ಲಿ ಮೇಲೆ RX ಅಂತ ಏನು ನಾವು ಎಂತೇವೆ ಅಂದರೆ ಜುಪಿಟರ್ಗೆ ಪ್ರೇಯರ್, ಆರೋಗ್ಯ ದೇವತೆಗೆ ಪ್ರೇಯರ್ ಮಾಡುವ ಸಹಿತಕ್ಕೆ ಅದು ಕಾನೂನುಬದ್ಧವಾಗಿ ಇರಲೇಬೇಕು. ಅಲ್ಲಿ ಪೇಷಂಟನ್ನು ಡಿಟೇಲ್ ಇರಬೇಕು, ಔಷಧಿಗಳ ಪ್ರಮಾಣ ಆಗಲಿ ಇತ್ಯಾದಿಗಳಿರಬೇಕು, ಅವನಿಗೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ನಂಬರ್ ಇರಬೇಕು. ಇವುಗಳನ್ನೆಲ್ಲ ನಾವು ಖಾತ್ರಿ ಮಾಡಿಕೊಂಡು ಸರಿಯಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ಔಷಧವನ್ನು ಆ ಚೀಟಿ ಮುಖಾಂತರ ಪ್ರದಾನ ಮಾಡಬೇಕು, ಡಿಸ್ಪೆನ್ಸ್ ಮಾಡಬೇಕು, ನಾವು ಅವನಿಗೆ ಬಿಲ್ ಕೊಡಬೇಕು. ಬಹಳ ಮಹತ್ವದ ಪಾತ್ರ ಅಂದ್ರೆ ನಾವು ಆ ಪ್ರಿಸ್ಕ್ರಿಪ್ಷನ್ ಮೇಲೆ ರೌಂಡ್ ಸಿಕ್ಕ ಅಂತ ಹಾಕ್ತೇವ್ರಿ, ಅದಕ್ಕೆ ಡಿಸ್ಪೆನ್ಸರ್ ಸಿಕ್ಕ ಅಂತ ಕರಿತೇವೆ. ಅಂದ್ರೆ ಔಷಧಗಳ ಮರುಬಳಕೆ ದುರ್ಬಳಕೆ ಆಗಬಾರ್ದು ಅಂತೇಳಿ ಆ ರೌಂಡ್ ಸಿಕ್ಕ ಅನ್ನ ಈ ಫೂಲ್ ಪ್ರೂಫಿಂಗ್ದಲ್ಲಿ ಅಳವಡಿಸಾರಿ ಕಾನೂನಿನಲ್ಲಿ. ನಾವು ಸಿಕ್ಕ ಹಾಕಲಿಲ್ಲ ಅಂದ್ರೆ ತಿಳಿದೋ ತಿಳಿಯದೋ ಆ ವ್ಯಕ್ತಿ ಮತ್ತೊಮ್ಮೆ ಆ ಔಷಧಗಳನ್ನು ದುರ್ಬಳಕೆ ಮಾಡಬಹುದು ಅನ್ನುವಂಥ ಕಾರಣಕ್ಕಾಗಿ ರೌಂಡ್ ಸಿಕ್ಕ ಹಾಕಬೇಕು. ಅದಾದ ಮೇಲೆ ನಾವು ಅವನಿಗೆ ಕೌನ್ಸೆಲಿಂಗ್ ಮಾಡಬೇಕು, ಸಮಾಲೋಚನೆ ಮಾಡಬೇಕು. ಔಷಧಗಳನ್ನು ಕೊಟ್ಟರೆ ನಾವು ಬಿಲ್ ತೊಗೊಂಡ್ವಿ, ಬಿಲ್ ಕೊಟ್ಟಿವಿ, ರೊಕ್ಕ ತೊಗೊಂಡ್ರೆ ನಡೀಲಿಲ್ಲ. ಔಷಧಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾವು ಸರಿಯಾಗಿ ಹೇಳಬೇಕಾಕಿದ್ರೆ ಇವನ್ ಸುಶಿಕ್ಷಿತ ದಂಡರಿಗೆ ಸತೇಕ, ಅನಕ್ಷರಸ್ಥೆಗೆ ಅಷ್ಟೇ ಅಲ್ಲ, ಅವ್ರಿಗೆ ಸತೇಕ ಎಷ್ಟು ಪ್ರಮಾಣದಲ್ಲಿ ಯಾವುದನ್ನು ಖಾಲಿ ಹೊಟ್ಟೆಯಲ್ಲಿ ಹಾಕಬೇಕು, ಆಮೇಲೆ ಹಾಕಬೇಕು, ಇವುಗಳನ್ನು ಸರಿಯಾಗಿ ಅವರಿಗೆ ಮಾರ್ಗದರ್ಶನ ಮಾಡಿ ಸಮಾಲೋಚನೆ ಮಾಡಬೇಕು. ಇದಕ್ಕೆ ಕೌನ್ಸಿಲಿಂಗ್ ಅಂತೇಳಿ ನಮಗೆ ಟ್ರೈನಿಂಗ್ ಇದೆ. ಈ ಮುಖಾಂತರ ಅವನಿಗೆ ಸರಿಯಾಗಿ ಪ್ಯಾಕ್ ಮಾಡಿ ಕೊಟ್ಟಾಗ ನಮ್ಮ ಜವಾಬ್ದಾರಿ ಅಲ್ಲಿವರೆಗೆ ಮುಗೀತು. ಅದಾದ ಮೇಲೆ ಅವನಿಗೆ ಪದೇ ಪದೇ ನಾವು ನಮ್ಮ ಕೌಂಟ್ರಿಗೆ ಬಂದಾಗ ಬೇರೆ ಬೇರೆ ಮಾರ್ಗದರ್ಶನ ಮಾಡಬೇಕು. ಏನಾದರೂ ಒಂದು ತೊಂದರೆ ಆಯಿತಾ, ಅಡ್ವರ್ಸ್ ಆಯಿತಾ, ಅವುಗಳನ್ನು ನಾವು ರಿಪೋರ್ಟ್ ಮಾಡುವಂಥ ವ್ಯವಸ್ಥೆನೂ ಇದೆ. ಒಬ್ಬ ಪೇಷಂಟನಿಗೆ, ಒಬ್ಬ ರೋಗಿಗೆ ಅಥವಾ ಅವನ ಮೇಲ್ವಿಚಾರಣೆ ಮಾಡುವವರಿಗೆ ಏನಾದರೂ ತೊಂದರೆ ಆದಲ್ಲಿ ನಾವು ಕಾನೂನಿನ ಮುಖಾಂತರ ಒಂದು ವರದಿ ಮಾಡುವಂಥ ವ್ಯವಸ್ಥೆನೂ ಇದೆ. ಸೊ ಇದು ನಮ್ಮ ಜವಾಬ್ದಾರಿ ಸರ್. ಇವರಿಗೆ ನಾವು ಫಾರ್ಮಾಸಿಸ್ಟ್ ಅಂತ ಕರಿತೇವೆ.
2: ಸಾಮಾನ್ಯವಾಗಿ ವೈದ್ಯರು ಪ್ರಿಸ್ಕ್ರಿಪ್ಷನ್ ಅಥವಾ ಅವರು ಚೀಟಿ ಬರೆದು ಕೊಡ್ತಾರಲ್ಲ, ಅದರ ಬಗ್ಗೆ ನಾವು ಇನ್ನೂ ವಿಚಾರ ಮಾಡುವುದಿಲ್ಲ, ಇಷ್ಟೆಲ್ಲ ಡೀಟೇಲ್ಸ್ ಇರುತ್ತೆ ಅಂತ ತಮ್ಮ ಕಡೆ ಗೊತ್ತಾಯಿತು. ತಮ್ಮ ಉತ್ತರದಲ್ಲಿ ಒಂದು ವಿಷಯವನ್ನು ತಾವು ತಿಳಿಸಿದ್ರು, ಏನು ಜೂಪಿಟರ್ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದು, ಏನು ಬ್ಲೆಸ್ಸಿಂಗ್ಸ್ ಅದು ಅಂತ?
1: ಗ್ರೀಕ್ ದೇವತೆ ಅಂಥೇಳಿ ಜೂಪಿಟರ್ನಿಗೆ ಆರೋಗ್ಯದ ಅಧಿದೇವತೆ ಅಂತೇಳಿ ಕರೀತಾರೆ. ಮೇಲೆ ತಾವು ನೋಡಿರ್ಬೇಕು, ಆರ್ ಜೆ ಅಥವಾ ಆರ್ ಎಕ್ಸ್ ತರ ಕಾಣ್ತೈತಿ.
2: ಹೌದು,
1: ಅದು ಒಂದು ಸಂಕೇತ ಅಕ್ಷರ. ನಮ್ಮಲ್ಲಿ ಓಂ ಅಂತ ಹೆಂಗ್ ಬರಿತೇವಿ, ಅದೊಂದು ಕುರು ಅಥವಾ ಚಿಹ್ನೆ. ಅದನ್ನ ಮೂಲತಃ ನಾವು ಔಷಧ ಕೊಡಬೇಕಾತಂದ್ರ ಗ್ರೀಕ್ ಪದ್ಧತಿ ಪ್ರಕಾರ ಆ ಅಧಿದೇವತೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ರೋಗಿಗೆ ಒಳ್ಳೇದಾಗ್ಲಿ, ಆರಾಮಾಗಲಿ ಅಂತ ಹೇಳಿ, ನಾವು ಅವನಿಗೆ ಅವನ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಔಷಧ ಕೊಡುವಂತ ಒಂದು ವಿಧಾನ. ನಮ್ಮ ಭಾರತೀಯ ಪದ್ಧತಿಯಲ್ಲಿ ಹೆಂಗ್ ನಾವು ದೇವರಿಗೆ ಸ್ಮರಣೆ ಮಾಡಿಕೊಂಡು ಗುರುವಿಗೆ ನಮಸ್ಕಾರ ಮಾಡಿ ಅವನಿಗೆ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ನಾವು ಇದನ್ನ ಮಾಡ್ತೇವೋ, ಆ ರೀತಿ ಒಂದು ಕರ್ತವ್ಯ ಪ್ರಜ್ಞೆ ನಮ್ಮಲ್ಲಿ ಬರಲಿ ಅಂತ ಹೇಳಿ. ಅಂದ್ರೆ ಕಾನೂನಿನಕ್ಕಿಂತ ಅಧಿಕಾರ ಮತ್ತು ಹಕ್ಕಿಗಿಂತ ಜವಾಬ್ದಾರಿ ಮತ್ತು ಕರ್ತವ್ಯ ಶ್ರೇಷ್ಠ ಅನ್ನೋದನ್ನು ನಮಗೆ ತಿಳಿಸಲಿಕ್ಕೆ ಈ ವ್ಯವಸ್ಥೆಯನ್ನು ಮಾಡ್ಯಾರ ಸರ್.
2: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಸಾಮಾನ್ಯವಾಗಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿದ್ರಿಕ್ಕಿಲ್ಲ.
1: ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಧನ್ವಂತರಿ ಅಂತೇಳಿ ದೇವತೆ ಇದೆ, ಬೃಹಸ್ಪತಿ ಅಂತೇಳಿ ಒಬ್ಬ ಪೌರಾಣಿಕವಾಗಿ ಒಬ್ಬ ಗುರು ಬರ್ತಾರ, ನಾವು ಅವರನ್ನ ನೆನೆಸಿ ಔಷಧ ಕೊಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹೇಳುವಂತ ಒಂದು ಪದ್ಧತಿ ಇದನ್ನ ಅಳವಡಿಸಿಕೊಟ್ಟಾರ ಸರ್.
2: ಉತ್ತಮ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಶ್ರೀ ಸತೀಶ್ ಸವದಿ ಅವರು. ಸರ್, ಈಗ ಬಹಳ ಮುಖ್ಯವಾಗಿ FIP ಎಂದರೆ ಇಂಟರ್ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಫೆಡರೇಷನ್ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಇದೊಂದು ಜಾಗತಿಕ ಸಂಸ್ಥೆ ಸರ್. ಅದು ನಾನು ಆಗಲೇ ಹೇಳಿದೆ, 1912 September 25 ಅದು ಸ್ಥಾಪನೆ ಆಯಿತು. ಅದರ ಮೂಲ ಉದ್ದೇಶ ಅಂದ್ರೆ ಫಾರ್ಮಾಸಿಸ್ಟ್ಗಳನ್ನು ಪ್ರತಿನಿಧಿಸೋಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಅಂತ ಹೇಳಿ. ಅಂದ್ರೆ ವೈದ್ಯರಂಗ ಯಾವ ರೀತಿ ಅಭಿವೃದ್ಧಿ ಆಗಿದೆಯೋ ಅದೇ ರೀತಿ ಫಾರ್ಮಾಸ್ಯೂಟಿಕಲ್ ಈ ವಲಯ ಸತ್ಯಕ್ಕೆ ಅಭಿವೃದ್ಧಿ ಆಗಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆಗೆ ತಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡುತ್ತಿರುವಂಥ ಒಂದು ಸಂಸ್ಥೆ ಇದು ಸರ್. ಇದು ಅಂತಾರಾಷ್ಟ್ರೀಯ ಸಂಸ್ಥೆ.
2: ಅಂತಹ ಸಂದರ್ಭದಲ್ಲಿ ಈಗ ತಾವು ಪ್ರಾರಂಭದಲ್ಲಿಯೂ ಹೇಳಿದ್ರಿ ಜೂಪಿಟರ್ ಬಗ್ಗೆ, ಧನವಂತರಿ ಬಗ್ಗೆ, ಇನ್ನೊಂದು ಬಹಳ ಮುಖ್ಯವಾಗಿ ವಚನಶಾಸ್ತ್ರದಲ್ಲಿ ಏನಾದರೂ ಫಾರ್ಮಸಿಸ್ಟ್ ಬಗ್ಗೆ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು
1: ಸರ್? ಇದು ಬಹಳ ಮಹತ್ವದ ಪ್ರಶ್ನೆ, ನನಗೆ ಹೆಮ್ಮೆ ಆಗ್ತಾ ಇದೆ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ. ಒಂದೇದಂದ್ರೆ ಔಷಧಿಕ ಈ ಶಬ್ದ ಬಸವಣ್ಣನವರ ವಚನದಲ್ಲಿ ಮತ್ತು ಅಲ್ಲಮ್ಮ ಪ್ರಭುದೇವರ ವಚನದಲ್ಲಿ ಬಂದಿದೆ ಸರ್. 12 ಅಚ್ಚು ಕನ್ನಡದಲ್ಲಿ ಇದು ಬಂದಿದೆ. ಉದಾಹರಣೆ ಕೊಡ್ತೇನೆ, ಒಂದು ಎಳೆ ಸಾಲು ಹೇಳಿಬಿಡ್ತೇನೆ.
2: ಖಂಡಿತ.
1: ಗಂಟಿಕಾ ಸಿದ್ಧರ ಗಂಟಿಕೆ ಉರುಳಿತ್ತು, ಯಂತ್ರಿಗಳ ಯಂತ್ರ ಉರುಳಿ ಹೋಯಿತ್ತು, ಔಷಧಿಗರ ಔಷಧವ ನಾರಡಿಗೊಂಡಿತ್ತು. ಗುಹೇಶ್ವರ ಅಲ್ಲಮ್ಮ ಪ್ರಭುದೇವರ ವಚನದಲ್ಲಿ ಔಷಧಿಕ ಅನ್ನುವಂಥ ಒಂದು ಸ್ಪಷ್ಟ ಶಬ್ದ ಬಂದಿದೆ ಸರ್. ಅಂದ್ರೆ ಅಲ್ಲಿ ವೈದ್ಯ ಸಂಗಣ್ಣ ಅನ್ನುವಂಥ ಒಬ್ಬ ವೈದ್ಯ ಇರಬೇಕಾದರೂ ಕೂಡ ಔಷಧಿಕ ಅನ್ನುವಂಥ ಒಂದು ಶಬ್ದ ಬಂದಿದೆ ಅನ್ನೋದನ್ನ ತಾವು ಗಮನಿಸ್ಬೇಕು ಸರ್. ಇಲ್ಲಿ
2: ಬಹಳ ಮುಖ್ಯವಾಗಿ ತಾವು ಅದನ್ನ ಹೇಳಿದ್ದು, ಏಕೆಂದ್ರೆ 12 ಆ ವಚನದಲ್ಲಿ ಅವರು ಅದನ್ನ ಸಂಬೋಧನೆ ಮಾಡಿದ್ದಾರೆ ಅಂದ್ರೆ ಬಹಳ ಮುಖ್ಯವಾಗುತ್ತೆ ಈ ಒಂದು ದಿನಾನು. ಬನ್ನಿ, ಈಗ ಪ್ರತಿಯೊಂದು ದಿನ ಏನಾದರೂ ಒಂದು ಥೀಮ್ ಘೋಷವಾಕ್ಯ ಇದ್ದೇ ಇರುತ್ತೆ.
1: ಸರಿ ಸರ್,
2: ಘೋಷವಾಕ್ಯದ ಬಗ್ಗೆ ಸ್ವಲ್ಪ ತಿಳಿಸಿ
1: ನಮಗೆ. ಈ ವರ್ಷ ಅಂದ್ರೆ ಪ್ರತಿ ವರ್ಷ ನಾವು ಫಾರ್ಮಸಿಸ್ಟ್ ಡೇ, ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಸೆಲೆಬ್ರೇಷನ್ ಮಾಡ್ತೀವ್ರಿ, ಅವಾಗ ಒಂದು ಉದ್ಘೋಷಣೆಯನ್ನು ಕೊಡ್ತಾರೆ. ಈ ವರ್ಷದ ಉದ್ಘೋಷಣೆ ಏನಿದೆ ಅಂದ್ರೆ ಭವಿಷ್ಯಗಳಲ್ಲಿ ಆರೋಗ್ಯಪೂರ್ಣ ಭವಿಷ್ಯಗಳಲ್ಲಿ ಔಷಧಿಕರ ಅಥವಾ ಫಾರ್ಮಸಿಸ್ಟರ ಸಬಲೀಕರಣ ಅನ್ನುವಂಥದ್ದು ಈ ವರ್ಷದ ಒಂದು ಉದ್ಘೋಷ. ಅಂದ್ರೆ ನಮಗೆ ವೇದವಾಕ್ಯ ಅಂತೇಳಿ ನಾವು ಅನ್ಬೋದು, ಅದನ್ನು ಥೀಮ್ ಅಂತ ಏನು ಕರಿತೀವಿ, ಅದು ಈ ವರ್ಷದ ಥೀಮ್ ಸರ್. ಇಡೀ ವರ್ಷಾನುಪರ್ಯಂತ ನಾವು ಇದನ್ನು ಆಚರಣೆಗೆ ತೊಗೊಂಬರ್ಬೇಕು. ಇದರ ಮಹತ್ವ ಏನಿದೆ ಅಂದ್ರೆ ಕಾಲಕ್ರಮೇಣ ಇನ್ನು ಮುಂದೆ ಫಾರ್ಮಸಿಸ್ಟರ ಮುಂಬರುವ ದಿನಗಳು ಕ್ಲಿಷ್ಟಕರವಾಗಿರ್ತವೆ. ಅವರು ಕೇವಲ ಫಾರ್ಮಸಿಸ್ಟ್ ಆಗಿ ಮಾತ್ರ ಸೇವೆ ಮಾಡಿದರೆ ನಡೆಯಂಗಿಲ್ಲ, ಅವರು ಸಮುದಾಯದ ಆರೋಗ್ಯ ಪ್ರದಾಯಕರು, ಇದರಲ್ಲಿ ಒಂದು ಪಾತ್ರವನ್ನು ವಹಿಸ್ತಾರಂತ ಹೇಳಿ ಅನೇಕ ರೀತಿಯ ಗುರುತರವಾದಂಥ ಜವಾಬ್ದಾರಿಯನ್ನು ಹೊರಬೇಕಾದ ಅಂಥ ಒಂದು ಸಂದರ್ಭ ಬರ್ತಾವಂತ ತಿಳ್ಕೊಂಡು ಭವಿಷ್ಯದಲ್ಲಿ ಹೆಲ್ದಿಯರ್ ಫ್ಯೂಚರ್ ಅಂತ ಹೇಳಿ ಅವ್ರು ಕರೆದ್ರು. ಭವಿಷ್ಯದಲ್ಲಿ ಆರೋಗ್ಯಕರವಾದಂಥ ಈ ಔಷಧ ಫಾರ್ಮಸಿಸ್ಟ್ಗಳ ಸಬಲೀಕರಣ ಅನ್ನುವಂಥ ಒಂದು ವೇದವಾಕ್ಯವನ್ನು ಘೋಷಣೆಯನ್ನು ಈ ವರ್ಷ ಮಾಡ್ಯಾರ ಸರ್.
2: ಈಗ ವೈದ್ಯರು ಆ್ಯಂಡ್ ಫಾರ್ಮಸಿಸ್ಟ್ ನಡುವಿನ ಅಂತರ ಡಿಫ್ರೆನ್ಸಸ್ ತಿಳಿಸ್ಬೋದಾ?
1: ವೈದ್ಯರು ಇಂಡಿಯನ್ ಮೆಡಿಕಲ್ ಆ್ಯಕ್ಟ್ ಪ್ರಕಾರ ತಾವು ಸೇವೆ ಸಲ್ಲಿಸ್ತಾ ಇರ್ತಾರೆ. ರೋಗಿಯನ್ನು ಚಿಕಿತ್ಸೆ ಮಾಡುವುದು, ಡಯಾಗ್ನೋಸ್ ಮಾಡುವುದು, ಅವರಿಗೆ ಚಿಕಿತ್ಸೆಯ ಲೈನ್ ಆಫ್ ಟ್ರೀಟ್ಮೆಂಟ್ ಹಾಕಿಕೊಡೋದು, ಇದು ವೈದ್ಯರ ಕರ್ತವ್ಯ ಜವಾಬ್ದಾರಿ. ಯಾವಾಗ ವೈದ್ಯರು ಅದನ್ನು ಅವರನ್ನು ನೋಡಿ ಚಿಕಿತ್ಸೆ ಮಾಡಿ ಇಂತಿಂಥ ಔಷಧಿಗಳ ಚಿಕಿತ್ಸೆಯ ಒಂದು ಮಾರ್ಗಸೂಚಿಯನ್ನು ಅಂದರೆ ಪ್ರಿಸ್ಕ್ರಿಪ್ಷನ್ ತಯಾರು ಮಾಡ್ತಾರೋ ಅದು ಆದ ಮೇಲೆ ಕರ್ತವ್ಯ ಶುರುವಾಗುವಂಥವರಿಗೆ ಫಾರ್ಮಸಿಸ್ಟ್ ಅಂತೇಳಿ ಕರೀತಾ ಇರ್ತಾರೆ. ಅಂದರೆ ವೈದ್ಯರು ಪ್ರಿಸ್ಕ್ರೈಬರ್, ಫಾರ್ಮಸಿಸ್ಟ್ ಪಿ, ವೈದ್ಯರು ಪ್ರಿಸ್ಕ್ರೈಬರ್ ಮತ್ತು ಪೇಷಂಟ್, ತ್ರೀ ಪಿ ಅಂತ ನಾವು ಕರಿತೇವೆ. ಅದು ಟ್ರಯಡ್ ಅಂಥೇಳಿ, ತ್ರಿಪುಟಿ ಅಂತ ಕರಿತೇವೆ ರೀ. ಈ ಮೂವರು ಸೇರಿದಾಗ ತ್ರೀ ಪಿ, ಪೇಷಂಟ್, ಪ್ರಿಸ್ಕ್ರೈಬರ್ ಆ್ಯಂಡ್ ಫಾರ್ಮಸಿಸ್ಟ್, ಒಂದು ಆರೋಗ್ಯಪೂರ್ಣವಾದಂಥ ರಾಷ್ಟ್ರ, ಸಮಾಜ, ಕುಟುಂಬ ಆಕೈತಿ. ಇದು ನಾವು ಕೇವಲ ಒಬ್ಬ ಪೇಷಂಟ್ ರೋಗಿಯನ್ನು ಮಾತ್ರ ಕನ್ಸಿಡರ್ ಮಾಡೋದಿಲ್ಲ ಸರ್. ಅವನ ನಂತರ ಬರುವಂಥದ್ದು ಕುಟುಂಬ, ಅವನ ನಂತರ ಬರುವಂಥದ್ದು ಸಮಾಜ, ಅದಾದಮೇಲೆ ಬರುವಂಥದ್ದು ರಾಷ್ಟ್ರ. ರಾಷ್ಟ್ರದ ಆರೋಗ್ಯ ಒಬ್ಬ ಫಾರ್ಮಸಿಸ್ಟನ್ನ ಒಂದು ಕರ್ತವ್ಯದಲ್ಲಿಯೂ ಅಡಗಿದೆ ಅಂತೇಳಿ ನನ್ನ ಭಾವನೆ.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಬಹಳ ಮುಖ್ಯವಾಗಿ ತಾವು ತ್ರೀ ಪೀಸ್ ಬಗ್ಗೆ ಹೇಳಿದ್ರೆ ಅಲ್ಲೇ ಒಂದು ಪ್ರಶ್ನೆ. ಆಂಟಿಬಯೋಟಿಕ್ ಮಿಸ್ಯೂಸ್ ಬಹಳ ಆಗ್ತಾ ಇದೆ, ಫಾರ್ಮಸಿಸ್ಟ್ ಪಾತ್ರ ಏನಾಗಬಹುದು ಆಂಟಿಬಯೋಟಿಕ್ ಮಿಸ್ಯೂಸ್ ಅನ್ನ ತಡೆಗಟ್ಟುವಲ್ಲಿ, ಅದ್ರ ಬಗ್ಗೆ ತಿಳಿಸಬಹುದಾ?
2: ಸರಿ ಸರ್, ಇದು ಬಹಳ ಜವಾಬ್ದಾರಿಯುತ ಪ್ರಶ್ನೆ ಸರ್. ಒಂದನೇದು, ಬರೀ ಆಂಟಿಬಯೋಟಿಕ್ ಅಲ್ಲ ಸರ್, ಅನೇಕ ಗುಳಿಗಳನ್ನ, ಮಾತ್ರೆಗಳನ್ನ, ಔಷಧಿಗಳನ್ನ ಸದುಪಯೋಗ ಮತ್ತು ದುರುಪಯೋಗ ಅಂತೇಳಿ ಎರಡು ಕ್ಯಾಟಗರಿ ಒಳಗೆ ನಾವು ಮಾಡ್ತೀವಿ.
1: ನಿಜ,
2: ವೈದ್ಯರ ಚೀಟಿ ಪ್ರಕಾರ ಮಾತ್ರ ನಾವು ಮಾರಬೇಕು ಅಷ್ಟೇ ಅಲ್ಲ, ಅಲ್ಲಿ ಲೇಬಲ್ ಕಂಡೀಷನ್ ಅಂತ ಅವ್ರಿ, ಸೆಡ್ಯೂಲ್ H1 ಅಂತ ಹೇಳದವ. ಯಾವ ಔಷಧಿಯನ್ನು ವೈದ್ಯರ ಸಲಹಾ ಚೀಟಿ ಇಲ್ಲದೆ ಮಾರಬಾರ್ದು, ಅವಳನ್ನು ಮಾರಲೇಕೂಡುದು, ಅದು ಆ ರೀತಿ ನಿರ್ದಿಷ್ಟವಾಗಿ ನಮ್ಗೆ ಇನ್ಸ್ಟ್ರಕ್ಷನ್ ಅದಾವ ರೀ, ಸಲಹೆ ಸೂಚನೆಗಳದಾವ. ವೈದ್ಯರ ಸಲಹಾ ಚೀಟಿ ಪ್ರಕಾರ ನಾವು ಅದನ್ನು ಸರಿಯಾಗಿ ನೋಡಿ ಗಮನಿಸಿ ಕೂಲಂಕುಷವಾಗಿ ಅದನ್ನು ವಿಶ್ಲೇಷಣೆ ಮಾಡಿ ಇದು ನಿಜವಾಗಿ ಅವನಿಗೆ ವೈದ್ಯರು ಅಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಬರೆದಂಥ ಚೀಟಿ ಇದೆ ಅಂದ ಮೇಲೆ ನಾವು ಅದನ್ನು ಯಾವ ರೀತಿಯ ಔಷಧಿ ಇದೆಯೋ ನೋಡಬೇಕು. ಸೆಡ್ಯೂಲ್ H ಇದೆಯೋ X1 ಇದೆಯೋ ನೋಡಿ, ಅಂದ್ರೆ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತೇಳಿ ಬರ್ತಾವ, ಚಟಕ್ಕೆ ಬಲಿಪಶು ಮಾಡಬಹುದಂಥ ಔಷಧಿಗಳು ಅಥವಾ ಆ್ಯಂಟಿಬಯೋಟಿಕ್ಸ್ಗಳು ಇರಲಿ, ಇವುಗಳನ್ನು ನಾವು ಯಾವುದೇ ರೀತಿಯಿಂದ ಪೇಷಂಟನಿಗೆ, ರೋಗಿಗೆ ಅಥವಾ ಸಮಾಜದ ಯಾವುದೇ ವ್ಯಕ್ತಿಗೆ ತಲುಪಬಾರದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಸರ್. ಅದಕ್ಕೆ ನಾವೇನು ಮಾಡ್ತೀವಿ, ವೈದ್ಯರ ಸಲಹಾ ಚೀಟಿ ಇಲ್ಲದೆ ಇಂಥ ಯಾವುದೇ ಔಷಧಗಳನ್ನು ಕೊಡುವುದಿಲ್ಲ. ಒಂದನೇದು. ಎರಡನೇದು, ನಾವು ಆಗಲೇ ಹೇಳಿದೆ ರೌಂಡ್ ಸಿಕ್ಕಾ ಅಂತ ನಾವು ಕರಿತೀವಿ, ಅಂದರೆ ಡಿಸ್ಪೆನ್ಸರ್ಡ್ ಸಿಕ್ಕಾ ಅಂಥೇಳಿ. ಆ ವೈದ್ಯರ ಸಲಹಾ ಚೀಟಿ ಮೇಲೆ ನಾವು ಮಾರಿದ ಮೇಲೆ ಬಿಲ್ ಕೊಟ್ಟ ಮೇಲೆ ಅದಕ್ಕೆ ರೌಂಡ್ ಸಿಕ್ಕ ಹಾಕಿ ಅದರಲ್ಲಿ ಕೆಲವು ಮಾಹಿತಿಯನ್ನು ಕೊಡ್ತೇವೆ ರೀ, ಅಂದ್ರೆ ತಾರೀಕು, ಬಿಲ್ಲು, ಯಾರು ಕೊಟ್ಟರು, ಎಷ್ಟು ಕ್ವಾಂಟಿಟಿ ಮಾರಿದ್ರು, ಆಮೇಲೆ ಆ ಫಾರ್ಮಾಸಿಸ್ಟನ್ನ ಸಿಗ್ನೇಚರು, ಅವನ ಅಂಗಡಿ ಹೆಸರು, ಲೈಸೆನ್ಸ್ ನಂಬರ್. ಅಂದ್ರೆ ಮತ್ತೊಮ್ಮೆ ಇದೇ ಚೀಟಿಯನ್ನು ಬೇರೆ ಅಂಗಡಿಯಲ್ಲಿ ಪ್ರೊಡ್ಯೂಸ್ ಮಾಡಿ ಮತ್ತೊಮ್ಮೆ ಇಂಥ ಆ್ಯಂಟಿಬಯೋಟಿಕ್ಕನ್ನು ಅಥವಾ ಬೇರೆ ಔಷಧಗಳನ್ನು, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ಗಳನ್ನು ತನ್ನಷ್ಟಕ್ಕೆ ತಾನೇ ತಗೋತು ಹೋಗಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ಕ್ರಮವನ್ನು ಸಹಿತಕ್ಕೆ ನಾವು ಇಲ್ಲಿ ಕೈಕೊಳ್ಳುತ್ತೇವೆ ಸರ್. ಇದರಿಂದ ಔಷಧಗಳ ವ್ಯಸನ ಅಥವಾ ಔಷಧಗಳ ದುರ್ಬಳಕೆ, ಅತಿಯಾದ ಬಳಕೆ, ತಪ್ಪು ಬಳಕೆ ಇವು ಆಗದಂತೆ ನಾವು ಪ್ರತಿಬಂಧನಕ ಆಗುವಂಥ ಒಂದು ಯೋಜನೆಯನ್ನು ಹಾಕೊಂಡೇವೆ ಸರ್.
1: ಬಹಳ ಮುಖ್ಯವಾಗಿ ಫಾರ್ಮಸಿಸ್ಟ್ ಆಗಲು ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
2: ಹಾಂ ಸರ್, ಮೂಲತಃ ಒಬ್ಬ ಫಾರ್ಮಸಿಸ್ಟ್ ರಿಟೇಲ್ ಅಥವಾ ಡಿಸ್ಪೆನ್ಸಿಂಗ್ ಫಾರ್ಮಸಿಸ್ಟ್ ಆಗಬೇಕಂತಂದ್ರೆ ಅವನಿಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಆಗಿರ್ಬೇಕು ಸರ್. ಅದಾದಮೇಲೆ ಅವನ ರಿಜಿಸ್ಟರ್ಡ್ ಫಾರ್ಮಾಸಿಸ್ಟ್ ಆಗಬೇಕು. ಅಂದರೆ ಈ ಡಿಪ್ಲೊಮಾ ಪದವಿ ಮುಗಿದ ಮೇಲೆ, ಅಂದರೆ ಡಿಪ್ಲೊಮಾ ಕೋರ್ಸ್ ಮುಗಿದ ಮೇಲೆ ಎಕ್ಸ್ಪೀರಿಯನ್ಸ್ ತೊಗೊಂಡ ಮೇಲೆ ಆ ಸರ್ಟಿಫಿಕೇಟನ್ನು ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲಿಗೆ ಕಳಿಸಿ ಸರಿಯಾದ ಫೀಸ್ ತುಂಬಿ ಅವನ್ನ ನೋಂದಾಯಿತ ಫಾರ್ಮಾಸಿಸ್ಟ್, ರಿಜಿಸ್ಟರ್ಡ್ ಫಾರ್ಮಾಸಿಸ್ಟ್ ಆಗಬೇಕು ಸರ್. ಆ ರಿಜಿಸ್ಟರ್ಡ್ ಫಾರ್ಮಾಸಿಸ್ಟನ್ನು ನಾವು ಔಷಧ ನಿಯಂತ್ರಣ ಇಲಾಖೆಗಳಿಗೆ ಕೊಟ್ಟು ಆ ಮುಖಾಂತರ ನಾವು ಡ್ರಗ್ ಲೈಸೆನ್ಸನ್ನು ತೆಗೆದುಕೊಂಡು ಒಬ್ಬ ಫಾರ್ಮಾಸಿಸ್ಟಾಗಿ ಆಗ್ಬೋದು. ಮಿನಿಮಮ್ ಕ್ವಾಲಿಫಿಕೇಶನ್ ಡಿಪ್ಲೊಮಾ ಇನ್ ಫಾರ್ಮಸಿ ಸರ್.
1: ಆಲ್ರೈಟ್. ಒಂದು ಬಹಳ ಜನರಲ್ ಆದ ಪ್ರಶ್ನೆ ಏನಂದ್ರೆ, ವೈದ್ಯರ ಕಡೆ ನಾವು ಹೋದಾಗ ಅವರು ಚೀಟಿ ಅಥವಾ ಪ್ರಿಸ್ಕ್ರಿಪ್ಷನ್ ಕೊಟ್ಟಾಗ ಅದೇನು ಬರ್ದಿರ್ತಾರೆ ನಮ್ಗೆ ಗೊತ್ತಾಗಿರೋದಿಲ್ಲ. ಹೌ ಅ ಫಾರ್ಮಸಿಸ್ಟ್ ಅದನ್ನು ಹೇಗೆ ಗುರುತ ಹಿಡಿದು ಅದೇ ಗುಳಿಗೆ ಅಂತ ಗೊತ್ತಾಗುತ್ತೆ, ಏಕೆಂದರೆ ಅದರ ಹ್ಯಾಂಡ್ ರೈಟಿಂಗ್ ಅಷ್ಟು ಗೊತ್ತಿರೋದಿಲ್ಲ. ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
2: ಸರಿ ಸರ್, ಅನೇಕ ಕಡೆ ಏನು ತೊಂದರೆ ಆಗ್ಯಾವ್ರ ಅಂದ್ರೆ ಆ ಡಾಕ್ಟರ್ ಚೀಟಿ ಅಲ್ಲಿಯ ಸಮೀಪದ ಫಾರ್ಮಸಿಸ್ಟಿಗೆ ಓದುವ ಒಂದು ರೂಢಿ, ಅವರಿಗೆ ಹವ್ಯಾಸ ಅದು ಇರ್ತದ್ರಿ, ಅದರಿಂದ ಅವ್ರು ತಪ್ಪು ಓದುವಂಥದ್ದು ಪ್ರಶ್ನೆ ಬರುವುದಿಲ್ಲ. ಆದರೆ ಒಂದು ಊರಿನ ಒಬ್ಬ ರೋಗಿ ಮತ್ತೊಂದು ಊರಿಗೆ ಹೋಗಿ ಚೀಟಿ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಓದೋದು ಕಠಿಣ. ಯಾಕಂದ್ರೆ ಯಾವುದೋ ಒಬ್ಬರ ಶೈಲಿಯನ್ನು, ಬರಹವನ್ನು ಮತ್ತೊಬ್ಬರು ಓದೋದು ಅಷ್ಟು ಸರಳ ಅಲ್ಲ. ಅದಕ್ಕೆ ನಮ್ಮಲ್ಲಿ ಇತ್ತೀಚೆಗೆ ಒಂದು ಕಾನೂನು ಮಾಡ್ಯಾರ, ಏನಂದ್ರೆ ವೈದ್ಯರು ಈ ಔಷಧಿಗಳನ್ನು, MG ಸ್ಟ್ರೆಂತ್ಗಳನ್ನು ಏನು ಬರೀತಾರೋ ಅದನ್ನು ಬೋಲ್ಡ್ ಲೆಟರ್ದಲ್ಲಿ, ಕ್ಯಾಪಿಟಲ್ ಲೆಟರ್ದಲ್ಲಿಯೇ ಬರೀಬೇಕಂತೇಳಿ ಒಂದು ನಿಯಮ ಇತ್ತೀಚೆಗೆ ಮಾಡ್ಯಾರ ಸರ್. ಇದರಿಂದ ಭಾರತದ ಯಾವುದೇ ಮೂಲೆಯಲ್ಲಿ ಯಾವುದೇ ರೋಗಿ, ಯಾವುದೇ ವೈದ್ಯರ ಸಲಹಾ ಚೀಟಿಯನ್ನು ಯಾವುದೇ ಫಾರ್ಮಾಸಿಸ್ಟಿಗೆ ಪ್ರೊಡ್ಯೂಸ್ ಮಾಡಿದರೂ ಯಾವುದೇ ತಪ್ಪು ಲೋಪ ದೋಷ ಇಲ್ಲದೆ ಅವನಿಗೆ ಸರಿಯಾಗಿ ಮಾತ್ರೆ ಸರಿಯಾದ ಅಳತೆಯಲ್ಲಿ, ಅಂದ್ರೆ ಅದರ ಸ್ಟ್ರೆಂತ್ದಲ್ಲಿ ತಲುಪುವಂತೆ ಇಂಥ ಯೋಜನೆಯನ್ನು ಹಾಕೊಂಡಾರ ಸರ್. ಇದರಿಂದ ವೈದ್ಯರ ಸಲಹಾ ಚೀಟಿ ಓದಲಿಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆನೂ ಇದೆ.
1: ಬಹಳ ಮುಖ್ಯವಾಗಿ ಪ್ರಶ್ನೆ ಕೇಳಬೇಕಿತ್ತು, ಏಕೆಂದ್ರೆ ನಾವು ಯಾವತ್ತಾದ್ರೂ ಒಂದು ಡಾಕ್ಟರ್ ಕಡೆ ಹೋದ್ರೆ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅವ್ರು ಬರ್ದಿರ್ತಾರೆ ನಮಗೂ ಗೊತ್ತಾಗುದಿಲ್ಲ, ಆದರೆ ಆಚೆ ಮೆಡಿಕಲ್ ಶಾಪ್ನಲ್ಲಿರೋ ಫಾರ್ಮಸಿಸ್ಟ್ ಕರೆಕ್ಟ್ ಆಗಿ ಅದನ್ನು ಕೊಡ್ತಾರೆ. ಅದ್ರ ಬಗ್ಗೆನೂ ಕ್ಲಿಯರಿಟಿ ಕೊಟ್ಟರೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಕರೋನಾ ಮಹಾಮಾರಿ ಆದ ತಕ್ಷಣ ಆಚೆ ಬಹಳಷ್ಟು ಜನ ಸೆಲ್ಫ್ ಮೆಡಿಕೇಶನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರೇ ಆಗಿ ಈಗ ಅದೇ ಆಂಟಿಬಯೋಟಿಕ್ ಮಿಸ್ಯೂಸ್ ಬಗ್ಗೆ ನಾವು ಮಾತನಾಡ್ತಾ, ಅವರು ರೆಸಿಸ್ಟೆಂಟ್ ಆಗಿಬಿಟ್ಟಿದ್ದಾರೆ ಟುವರ್ಡ್ಸ್ ಆಲ್ ದ ಆಂಟಿಬಯೋಟಿಕ್. ಫಾರ್ಮಸಿಸ್ಟ್ ತಮ್ಮ ಮೆಡಿಕಲ್ ಶಾಪ್ನಲ್ಲಿ ಎಸ್ಪೆಷಲಿ ಯಾವ ಗುಳಿಗೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಆ್ಯಂಡ್ ವಿತ್ ಪ್ರಿಸ್ಕ್ರಿಪ್ಷನ್, ಅದ್ರ ಬಗ್ಗೆ ಸ್ವಲ್ಪ ಬೈ ಡಿಫ್ರೆನ್ಸ್ ಏನಾದ್ರು ಹೇಳ್ಬೋದಾ?
2: ಹಾಂ ಸರ್, ನಮ್ಮಲ್ಲಿ ಸಾಕಷ್ಟು ಸರ್ಕಾರಿ ಇಲಾಖೆಯಲ್ಲಿ ವಿಭಾಗಗಳು ಅದಾವೆ ಸರ್. ಅಂದ್ರೆ ಡಿ ಪಿ ಸಿ ಓದಕ್ಕೆ ಸಂಬಂಧಪಟ್ಟಂತೆ ಒಂದು ನಿಯಮ ಇದೆ, ಇನ್ಸ್ಪೆಕ್ಷನ್ ಪರಿವೀಕ್ಷಣೆ ಮಾಡುವಂಥದ್ದು. ಈ ರೀತಿ ಅದರಲ್ಲಿ ಏನು ಮಾಡಿದೆ ಅಂದರೆ ಒಂದು ಆರ್ಗನೈಸೇಷನ್ ಒಂದು ವಿಭಾಗ ಜನರ ಮೇಲೆ ಔಷಧಗಳ ದುಷ್ಪರಿಣಾಮವನ್ನು ವಿಶ್ಲೇಷಣೆ ಮಾಡಿ ಸರ್ವೆ ಮಾಡಿ ಬೇರೆ ಬೇರೆ ರೀತಿಯ ಮಾರ್ಗಸೂಚಿಗಳನ್ನು ಮಾರ್ಗದರ್ಶನವನ್ನು ನಮ್ಗೆ ಕೊಟ್ಕೋತ ಬರ್ತಾರೆ. ಇತ್ತೀಚೆಗೆ ನಮ್ಮ ಒಂದು ಇಲಾಖೆಯ ಒಂದು ವಿಭಾಗ ಆ್ಯಂಟಿಬಯೋಟಿಕ್ಗಳ ಈ ದುರ್ಬಳಕೆಯಿಂದಾಗಿ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಒಂದು ರಿಪೋರ್ಟ್ ಕೊಟ್ಟರು. ಅದಕ್ಕೆ ತಕ್ಕಂತೆ ನಮಗೆ ಸ್ಟ್ರಿಕ್ಟ್ ಅತ್ಯಂತ ಉಗ್ರವಾದಂಥ ಸ್ಪಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಾರೆ. ಆ್ಯಂಟಿಬಯೋಟಿಕ್ಗಳನ್ನು ವೈದ್ಯಕೀಯ ಸಲಹಾ ಚೀಟಿ ಇಲ್ಲದೆ ಯಾವುದೇ ಕಾರಣಕ್ಕೂ ಕೊಡುವಂತಿಲ್ಲ, ಲೇಬಲ್ ಕಂಡೀಷನ್ಗಳನ್ನು ಸ್ಪಷ್ಟವಾಗಿ ಪಾಲನೆ ಮಾಡತಕ್ಕದ್ದು ಅಂಥೇಳಿ. ಈ ಮುಖಾಂತರ ನಾವು ಈ ದುರ್ಬಳಕೆ ಆಗುವುದಾಗಲಿ, ರೋಗ ನಿರೋಧಕ ಶಕ್ತಿಯಲ್ಲಿ ಇಳಿಕೆ ಆಗುವುದಾಗಲಿ, ಅಥವಾ ಪದೇ ಪದೇ ಔಷಧಗಳನ್ನು ತೆಗೆದುಕೊಳ್ಳುವುದು ಮತ್ತು ಈ ಕೋರ್ಸ್ ಮಾಡದೆ ಅರ್ಧಮರ್ಧ ಮಾಡ್ತಾರೆ. ಉದಾಹರಣೆಗೆ 12 ಗುಳಿಗೆ ಬರೆದಾಗ ನೀವು 6 ತೊಗೊಂಡು ಹೋಗ್ತೀರಿ, ನಡಬರ್ಕ 2 ದಿವಸ ಬಿಟ್ಟು ಮತ್ತೆ 6 ಹೋಯ್ತೇವೆ ಅಂದರೆ ನಡೆಯಂಗಿಲ್ಲ. ಅದು ಸತತವಾಗಿ 12 ಒಂದು ಅವಧಿಯನ್ನು ಈ ಕೋರ್ಸನ್ನು ಮುಗಿಸಲೇಬೇಕು. ಯಾವಾಗ ಈ ರೀತಿ ಅರ್ಧಮರ್ಧ ನಿಲ್ಲಿಸ್ತಾರೋ ಇದರಿಂದನೂ ಸಹಿತ ರೋಗ ನಿರೋಧ ಶಕ್ತಿ ಕಡಿಮೆ ಆಕೈತಿ, ಆ ಔಷಧಗಳ ಪರಿಣಾಮ ಅವರಲ್ಲಿ ಕಡಿಮೆ ಆಕೋತ ಹೋಗ್ಕಂತ್ರಿ. ಹಿಂಗೆ ಆಗಬಾರ್ದು ಅನ್ನುವಂಥ ನಿಯಮಕ್ಕೆ ನಾವು ಕೌನ್ಸಿಲಿಂಗ್ ಅಂದರೆ ಸಮಾಲೋಚನೆಯನ್ನು ಮಾಡಿ ಅವ್ರು ತಿಳಿಸ್ಕೊಡ್ತೇವೆ, ಇದನ್ನು ನೀವು ಸರಿಯಾಗಿ ಕೋರ್ಸ್ ಮಾಡಿರಿ, ಅರ್ಧಮರ್ಧ ಮಾಡಬೇಡ್ರಿ, ಈ ರೀತಿಯೆಲ್ಲ ಹೇಳ್ಕೊಡೋದ್ರಿಂದ ಇಂಥ ತೊಂದರೆಗಳು ರೋಗಿಗಳಿಗೆ ಆಗದಂತೆ ನಾವು ತಡೆಗಟ್ಟುವ ಕೆಲವು ವಿಧಾನಗಳನ್ನು ನಾವು ಅಳವಡಿಸಿಕೊಂಡೇವೆ ಸರ್.
1: ಸರ್, ಈಗ ಫಾರ್ಮಸಿಸ್ಟ್ ಬಗ್ಗೆ ನಾವು ಮಾತನಾಡುವಾಗ ಆಸ್ಪತ್ರೆಯ ಫಾರ್ಮಸಿಸ್ಟ್, ಹಾಸ್ಪಿಟಲ್ ಫಾರ್ಮಸಿಸ್ಟ್, ಆಮೇಲೆ ರೀಟೇಲ್ ಫಾರ್ಮಸಿಸ್ಟ್, ಇವರ ನಡುವಿನ ಅಂತರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
2: ಇದೊಂದು ಸ್ವಲ್ಪ ಕಷ್ಟಕರವಂಥ ಪ್ರಶ್ನೆಯನ್ನು ತಾವು ಕೇಳಿದ್ರಿ. ಯಾಕಂದ್ರೆ ವೈದ್ಯರು ಮತ್ತು ಅನೇಕ ಆಸ್ಪತ್ರೆಗಳು ತಮ್ಮದೇ ಆದಂಥ ಆಂತರಿಕ ಒಂದು ಔಷಧಾಲಯವನ್ನು ಮಾಡಿಕೊಂಡವ್ರಿ. ಅವರು ತಮ್ಮದೇ ಆದಂಥ ಫಾರ್ಮುಲಾಗಳು ಇರ್ತಾವೆ. ಇದು ಒಂದು ದೃಷ್ಟಿಯಲ್ಲಿ ಅನುಕೂಲ, ಯಾಕಂದ್ರೆ ಅಲ್ಲಿ ವೈದ್ಯರು, ಅಲ್ಲಿ ಪೇಷಂಟ್, ಅಲ್ಲಿ ಫಾರ್ಮಸಿಸ್ಟ್ ಅಲ್ಲಿ ಆದಂಥ ಒಂದು ಸಾಮಾನ್ಯವಾದಿಂದ ಅವ್ರಿಗೆ ಔಷಧ ಕೊಡಲಿಕ್ಕೆ ಸಾಧ್ಯ. ಆದರೆ ಇದರಿಂದ ಹೊರಗಿನ ಟ್ರೆಡಿಷ್ನಲ್ ಫಾರ್ಮಸಿಸ್ಟ್ ಅಂತ ನಾವೇನಂತೇವೆ, ಈಗ ನಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಚೀಟಿಗಳು ಹೊರಗೆ ಬರಲಾರ್ದಂತೆ ಆಗಿ ನಾವು ವ್ಯಾಪಾರಿ ದೃಷ್ಟಿಯಿಂದ ಹೇಳಾಗ್ತಿಲ್ಲ. ಮೊದಲು ನಾವೇನು 4 ಹಳ್ಳಿ ಊರುಗಳಿಗೆ, 6 10 ಹಳ್ಳಿ ಊರುಗಳಿಗೆ ಒಂದೇ ಔಷಧ ಅಂಗಡಿ ಇರ್ತಿತ್ತು. ನಾವು ಕೇವಲ ಮನುಷ್ಯರಿಗೆ ಮಾತ್ರ ಕಾಳಜಿ ಮಾಡುವವರಲ್ಲ, ಸಾಕು ಪ್ರಾಣಿಗಳನ್ನು ಸಹಿತ, ಅದರಲ್ಲಿಯೂ ರೈತರಿಗೆ ಸಂಬಂಧಪಟ್ಟಂತೆ ಆ ಸಾಕು ಪ್ರಾಣಿಗಳನ್ನು ಸಹಿತ ನಾವು ಕಾಳಜಿ ತಗೋಬೇಕಾಗಿತ್ತು. ಆದರೆ ಈ ರೀತಿ ಚೀಟಿ ಬಂದ್ ಮಾಡೋದ್ರಿಂದ ಅದರ ಹಿಂದೆ ಕೆಲವೊಂದು ಏನಾಗಿದೆ, ಕೆಲವು ವೈದ್ಯರು ತಮ್ಮದೇ ಆದಂಥ ಫಾರ್ಮಸಿಸ್ಟ್ಗಳನ್ನು ಹಾಕ್ಕೊಂಡು ಇಲ್ಲೇ ತಗೋಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸಹಿತ ಮಾಡುವಂಥದ್ದು ಕಂಡು ಬಂದಿದೆ. ಇದರಿಂದ ವ್ಯಾಪಾರದ ಉದ್ದೇಶ ಬಿಟ್ಟು ನಾವು ಪ್ರೊಫೆಷ್ನಲ್ ಒಂದು ಕಾರಣವನ್ನು ನೋಡಿದಾಗ ಇದರಿಂದ ತೊಂದರೆಗಳಾಗ್ತಾವಿದೆ. ಅಂದ್ರೆ ಹಾಸ್ಪಿಟಲ್ ಫಾರ್ಮಸಿಗೂ ಹೊರಗಡೆ ರೆಗ್ಯುಲರ್ ಫಾರ್ಮಸಿಗೂ ಕೆಲವೊಂದಿಷ್ಟು ವ್ಯತ್ಯಯಗಳು ಆಗ್ತಾಯಿವೆ. ಆದರೆ ನನ್ನ ಉದ್ದೇಶ ಏನಿದೆ, ನಮ್ಮ ಸಂಘ ಸಂಸ್ಥೆಗಳ ಉದ್ದೇಶ, ಯಾವುದೇ ಒಂದು ಚೀಟಿ ಯಾವುದೇ ಒಂದು ರೋಗಿಗೆ ಇಡೀ ದೇಶದ ತುಂಬ ಎಲ್ಲಿಯಾದರೂ ಅದಕ್ಕೆ ಗೌರವ ಅಂದರೆ ಅದಕ್ಕೆ ಪ್ರಧಾನಿಕೆ ಆಗಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಸೇವೆಯಲ್ಲಿ ತೊಡ್ಕೊಂಡೆವು.
1: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಶ್ರೀ ಸತೀಶ್ ಸವದಿ ಅವರು. ಸರ್, ಈಗ ಭಾರತದಲ್ಲಿ ಆಧುನಿಕ ಕಾಲದಲ್ಲಿ ಹೇಗೆ ಈ ಒಂದು ಫಾರ್ಮಸಿಸ್ಟ್ ಇದು ಪ್ರಾರಂಭವಾಯಿತು ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
2: ಹಾಂ ಸರ್, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಬ್ಬ ಗ್ರೀಕ್ ವೈದ್ಯ ಮತ್ತು ಶಸ್ತ್ರಚಿಕಿತ್ಸಕನ ಕ್ಲೋಡಿಯಸ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ನಾವು ಅಂತಾರಾಷ್ಟ್ರೀಯ ಔಷಧ ಪಿತಾಮಹ ಅಂತೇಳಿ ಗೌರವ ಕೊಡ್ತೇವೆ ಸರ್. ಅದೇ ರೀತಿ ಭಾರತದಲ್ಲಿ ಪ್ರೊಫೆಸರ್ ಮಹದೇವ್ ಲಾಲ್ ಶರಾಫ್ ಸರ್ ಅವರನ್ನು ನಾವು ಭಾರತದ ಔಷಧ ಪಿತಾಮಹ ಅಂತೇಳಿ ಗೌರವಿಸ್ತೇವೆ. ಈ ರೀತಿ ನಮ್ಮಲ್ಲಿ ಭಾರತದಲ್ಲಿ ಈ ಆಧುನಿಕ ಔಷಧ ವ್ಯವಸಾಯ ಅಥವಾ ಔಷಧದ ಒಂದು ವ್ಯವಸ್ಥೆ ಹೆಂಗೆ ಬಂತಂದ್ರೆ, ಇದು ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪಡೆದುಕೊಂಡಂಥ ಒಂದು ವ್ಯವಸ್ಥೆ ಸರ್. ಇದು ಅಂದ್ರೆ ಆಗಿನ ಕಾಲದಲ್ಲಿ ಏನಾಗಿತ್ತಂದ್ರೆ ಬ್ರಿಟಿಷರ ಮುಖಾಂತರ ಅಲೋಪತಿ ಬಂತು. ಅವ್ರೇನು ಮಾಡ್ತಿದ್ರು ಅಂದ್ರೆ ತಮ್ಮ ದೇಶದಲ್ಲಿ ಇಂಗ್ಲೆಂಡ್ದಲ್ಲಿ ಬಳಕೆಗೆ ಬಾರದಂಥವು ಕೆಟ್ಟಂಥವು ಕಳಪೆ ಗುಣಮಟ್ಟದ ಔಷಧಿಗಳನ್ನು ಓನ್ಲಿ ಫಾರ್ ಸೇಲ್ ಇನ್ ಇಂಡಿಯಾ ಅಂತೇಳಿ ಅದರ ಮೇಲೆ ಸಿಕ್ಕ ಹಾಕಿ ಅದನ್ನು ತಂದು ಭಾರತದಲ್ಲಿ ಮಾರ್ತಿದ್ರು. ಅವ್ರಿಗೆ 2 ಲಾಭ ಆಗಿತ್ತು. ಒಂದು, ಅವರು ಮಾನವೀಯತೆಯನ್ನು ಗಿಟ್ಟಿಸ್ತಿದ್ರು, ಅನುಕಂಪವನ್ನು. ಎರಡನೇದು, ಲಾಭವನ್ನು ಗಿಟ್ಟಿಸ್ತಾ ಇದ್ರು. ಆವಾಗ ಒಂದು ಆಂದೋಲನ ಕೈಗೊಂಡವರು ನಮ್ಮ ಹಿರಿಯ ಮುಖಂಡರು, ಅಂದ್ರೆ ನಮ್ಮ ಈ ವೃತ್ತಿಪರ ಗಣ್ಯರು ಏನಿದ್ರು, ಲೆಫ್ಟಿನೆಂಟ್ ಕರ್ನಲ್ ಆರ್ ಎನ್ ಚೋಪ್ರಾ ಸರ್ ಆಗಲಿ ಅಥವಾ ನಮ್ಮ ಶರಾಫ್ ಸರ್ ಆಗಲಿ, ಒಂದು ಮನವಿಯನ್ನು ಚಳವಳಿ ರೂಪದಲ್ಲಿ ಬ್ರಿಟಿಷರಿಗೆ ಸಲ್ಲಿಸಿದರು. ಈಗ ಭಾರತದಲ್ಲಿ ಜನರು ಸಾಯ್ತಾ ಇರುವುದು ರೋಗದಿಂದ ಅಲ್ಲ, ನೀವು ಮಾರ್ತಾ ಇರುವ ಕಳಪೆ ಗುಣಮಟ್ಟದ ಔಷಧಿಗಳಿಂದ ಅಂತೇಳಿ. ಅದನ್ನು ಬ್ರಿಟಿಷ್ ಸರ್ಕಾರ ಬಹಳ ಗಂಭೀರವಾಗಿ ಯಾಕೆ ತಗೋತಂದ್ರೆ, ನಮ್ಮ ಔಷಧ ವ್ಯಾಪಾರಸ್ಥರು ಈ ಗಣ್ಯರು ಒಂದು ವೇಳೆ ಭಾರತೀಯ ಸ್ವತಂತ್ರ ಸಂಗ್ರಾಮದಲ್ಲಿ ಸೇರಿಬಿಟ್ರೆ ಅದು ಬ್ರಿಟಿಷರಿಗೆ ಅಂದೇ ಕೊನೆ ಹಾಕಿತ್ತು. ಅದಕ್ಕೆ ಆ ಮಟ್ಟಕ್ಕೆ ಹೋಗಬಾರ್ದು ಅಂತೇಳಿ ಅವ್ರೇನು ಮಾಡಿದ್ರಂದ್ರೆ ಮೊಟ್ಟ ಮೊದಲ ಬಾರಿಗೆ ಡ್ರಗ್ಸ್ ಎನ್ಕ್ವೈರಿ ಕಮಿಟಿ ಅಂತೇಳಿ ಒಂದು ನೇಮಿಸಿದ್ರಿ ಸರ್ ಭಾರತದಲ್ಲಿ. ಅದರ ಚೇರ್ಮನ್ರು ಲೆಫ್ಟಿನೆಂಟ್ ಕರ್ನಲ್ ಆರ್ ಎನ್ ಚೋಪ್ರಾ ಸರ್ ಅಂಥೇಳಿ, ಅವರು ಒಂದು ವಿವರವಾದಂಥ ಒಂದು ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟರು. ಆ ವರದಿಯ ಆಧಾರಿತವಾಗಿ ಇವತ್ತಿಗೂ ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳು ಮತ್ತು ನಿಯಮಗಳು ಇಲ್ಲಿ ನಮಗೆ ಲಭ್ಯವಾದವು ಸರ್. ಅಂದರೆ ಆವಾಗ 1811 ಮೊಟ್ಟ ಮೊದಲ ಬಾರಿಗೆ ಒಂದು ಫಾರ್ಮಸಿಯನ್ನು ಕಲ್ಕತ್ತಾದಲ್ಲಿ ತೆಗೆದರು. ಆಮೇಲೆ 1912 ಒಂದು ಔಷಧ ವಿತರಣಾ ಸಂಸ್ಥೆ ಬಂತು. 1903 ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಒಂದು ಔಷಧ ಕೆಮಿಸ್ಟ್ ಅಂಗಡಿ ಆರಂಭವಾಯಿತು ಸರ್. ಆಮೇಲೆ ಪರೇಲ್ದಲ್ಲಿ ಒಂದು ತಯಾರಿಕಾ ಸಂಸ್ಥೆ ಶುರುವಾಯಿತು. ಆಮೇಲೆ ಅದು ಇವತ್ತಿನ ಅಲಂಬಿ ಕಂಪ್ನಿ ಅಂತೇಳಿ ಆಯಿತು. ಈ ರೀತಿ ನಮ್ಮ ಭಾರತ ದೇಶದಲ್ಲಿ ಮೊದಲು ಬೇರೆಯವರ ಮೇಲೆ ನಾವು ಅವಲಂಬ ಆಗ್ತಾ ಇದ್ವಿ, ಜರ್ಮನ್ ಮೇಲೆ ಅಥವಾ ಬೇರೆ ದೇಶಗಳನ್ನು ನಾವು ಆಮದು ಮಾಡಿಕೊಡ್ತಾ ಇದ್ದೀವಿ. ಆದರೆ ಇವತ್ತಿಗೆ ನಾನು ಬಹಳ ಕೃತಜ್ಞತೆಯಿಂದ ಹೇಳ್ತೇನೆ, ನಮ್ಮ ದೇಶವೇ ಸ್ವಾವಲಂಬಿಯಾಗಿ ನಮ್ಮದೇ ಎಲ್ಲ ಔಷಧಿಗಳನ್ನು ತಯಾರು ಮಾಡಿಕೊಂಡು ರಫ್ತು ಮಾಡಲಿಕ್ಕೆ ನಮಗೆ ಶಕ್ಯ ಆಗುವಂಥ ಸಂದರ್ಭ ಇವತ್ತಿಗೆ ಬಂದಿದೆ ಸರ್. ಇದು ಆಧುನಿಕ ಕಾಲದಲ್ಲಿ ಭಾರತೀಯ ಈ ಔಷಧ ವ್ಯವಸ್ಥೆ ನಡೆದುಕೊಂಡು ಬಂದಂಥ ದಾರಿ
1: ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಫಾರ್ಮಸಿಸ್ಟ್ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ ತಮ್ಮ ಕಡೆಯಿಂದ. ಯಾವೆಲ್ಲ ಯೋಜನೆಗಳಿವೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ?
2: ಈ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಸರ್, ನಾನು ಒಂದೆರಡು ವಿಷಯಗಳನ್ನು ತಮಗೆ ಗಮನ ತೊಗೊಂಡ್ಬರ್ತೀನಿ.
1: ಖಂಡಿತ.
2: ಭಾರತದಲ್ಲಿ ಬಹಳ ಪ್ರಾಚೀನವಾದಂಥ ಔಷಧ ವ್ಯವಸ್ಥೆ ಇದೆ ಸರ್. ಸುಮಾರು 5000 ವರ್ಷಗಳ ಹಿಂದೆ ಹರಪ್ಪ ಮಹೇಂಜೋದಾರದಲ್ಲಿ ಮೀನರ ಕಾಲದಲ್ಲಿ ಔಷಧ ವ್ಯವಸ್ಥೆ ಇತ್ತು ಅನ್ನುವಂಥ ಅನೇಕ ಸಾಕ್ಷಿಗಳು ನಮ್ಮಲ್ಲಿವೆ. ಉದಾಹರಣೆಗೆ ಅಲ್ಲಿ ತ್ರಿದಳ ಬಿಲ್ಲು ಪತ್ರೆಯನ್ನು ಒಂದು ಶಾಲ್ ರೂಪದಲ್ಲಿ ಹೊತ್ಕೊಂಡಂಥ ಒಬ್ಬ ಪ್ರೈಸ್ಟ್ ಕಿಂಗ್ ಮೂರ್ತಿ ಸಿಕ್ಕಿದೆ ಸುಮಾರು 5000 ವರ್ಷಗಳ ಹಿಂದೆ. ಆ ತ್ರಿದಳ ಏನು ಅಂತಂದ್ರೆ ಬಿಲ್ವ ಪತ್ರಿ. ಇವತ್ತಿಗೂ ಸಹಿತೇಕ ಡಯಾಬಿಟಿಸ್ ಮಧುಮೇಹಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಕೊಡುವಂಥ ಬಿಲ್ವ ಏನಿದೆ, ಬಿಲ್ವ ಪತ್ರಿ ಮತ್ತು ಅದೊಂದು ಪೂಜನೀಯ ವಸ್ತು, ಅದು ಅಲ್ಲಿ ಬಳಕೆಯಲ್ಲಿ ಇತ್ತು ಅನ್ನೋದು ನಮಗೆ ಕಂಡು ಬಂದಿದೆ. ಎರಡನೇದು ಶಿಲಾಜಿತ ಅನ್ನುವಂಥ ಒಂದು ಔಷಧವನ್ನು ಅವರು ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು. ಎರಡನೇದಿದು. ಮೂರನೇದು, ಆಗಿನ ಕಾಲದಲ್ಲಿ ಆರೋಗ್ಯ ಶಾಸ್ತ್ರ ಮತ್ತು ಈ ಔಷಧ ಶಾಸ್ತ್ರ ಬೇರೆ ಬೇರೆ ಇರಲಿಲ್ಲ, ಅವು ಯೋಗಶಾಸ್ತ್ರದಲ್ಲೇ ಒಮ್ಮಿಳಿತ ಆಗಿದ್ದವು. ಅಂದರೆ ಅವಾಗೇನಂತ ಅವ್ರು ಕರಿತಿದ್ರು, ಅಲ್ಲಿ ಒಂದು 7 ಕನ್ನಿಕೆಯರ ಮೂರ್ತಿಗಳು ಸಿಕ್ಕಿವೆ ಸರ್, ಸಪ್ತ ಕನ್ನಿಕೆಯರು ಅಂತೇಳಿ. ಅದಕ್ಕೆ ಎರಡು ಅರ್ಥ. ಈಗೇನು ನಮ್ಮಲ್ಲಿ ಸಪ್ತ ಚಕ್ರಗಳಂತ ಏನು ಬರ್ತಾವ ಯೋಗಶಾಸ್ತ್ರದಲ್ಲಿ ಮೂಲಾಧಾರ ಹಿಡ್ಕೊಂಡು ಸಹಸ್ರಾರ, ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಅಲ್ಲಿ ಮೂರು ಗಣ್ಣು ಅನ್ನುವಂಥ ಒಂದು ಶಬ್ದ ಸಿಕ್ಕಿದೆ. ಅಂದ್ರೆ ನವಜಾತ ಶಿಶು ಮತ್ತು ಬಾಣಂತಿಯರನ್ನು ಸೇವ್ ಮಾಡುವಂಥ ಒಂದು ವ್ಯವಸ್ಥೆ ಅಲ್ಲಿ ಇತ್ತು ಭಾಳ ಪ್ರಾಚೀನವಾಗಿ. ನಮ್ಮಲ್ಲಿ ಋಗ್ವೇದದಲ್ಲಿ ಆಯುರ್ವೇದವನ್ನು ಕುರಿತು ಸಾಕಷ್ಟು ಬಂದಿದೆ. ಅದೇ ರೀತಿ ನಮ್ಮಲ್ಲಿ ದರ್ಶನಗಳು ಇವೆ ಭಾರತೀಯ ಸಂಪ್ರದಾಯದಲ್ಲಿ ಷಡ್ ದರ್ಶನಗಳು ಅಂಥೇಳಿ, ಸಾಂಖ್ಯ ದರ್ಶನ ಹಿಡ್ಕೊಂಡು ಉತ್ತರ ಮೀಮಾಂಸೆ ಒಳಗೆ, ಅದರಲ್ಲಿ ನ್ಯಾಯ ದರ್ಶನ ಏನಿದೆ ಅಂದರೆ ಗೌತಮ ಋಷಿಗಳು ಈ ನಮ್ಮ ಆಯುರ್ವೇದ ಶಾಸ್ತ್ರಕ್ಕೆ ಅದರಲ್ಲಿ ಒಂದು ಸ್ಥಾನವನ್ನು ಹಾಕಿಕೊಟ್ರು. ಆಯುರ್ವೇದ ಇದರ ಅರ್ಥ ಏನು ಅಂತಂದ್ರೆ ಆಯುರ್ ಅಂದರೆ ಜೀವಿತಾವಧಿ, ವೇದ ಅಂದರೆ ಜ್ಞಾನ. ಸುದೀರ್ಘವಾಗಿ ಆರೋಗ್ಯಪೂರ್ಣದಿಂದ ಬಾಳುವೆ ಮಾಡಲಿಕ್ಕೆ ಏನು ಜ್ಞಾನ ಬೇಕೋ ಅದಕ್ಕೆ ಆಯುರ್ವೇದ ಅಂತ ಕಳೀತಾರೆ. ಈ ರೀತಿ ನಮ್ಮಲ್ಲಿ ಬಹಳ ಪ್ರಾಚೀನವಾದಂಥ, ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನವಾದಂಥ ವೈದ್ಯ ಮತ್ತು ಔಷಧ ಶಾಸ್ತ್ರ ಇದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತೊಗೊಂಬರ್ತೇನೆ. ಎರಡನೇದು, ನಮ್ಮಲ್ಲಿ ಕೆಲವು ಯೋಜನೆಗಳನ್ನು ಹಾಕ್ಕೊಂಡಾರೆ. ಉದಾಹರಣೆಗೆ 2026 ಮನೆ ಆಗಸ್ಟ್ 15 ಸ್ವಾತಂತ್ರ್ಯ ದಿವಸದ ದಿವಸ ನಮ್ಮ FDA ಅಂದ್ರೆ ಫುಡ್ ಸೇಫ್ಟಿ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಈ ಸಂಸ್ಥೆಯವರು ಅಂದರೆ ನಮ್ಮ ಇಲಾಖೆಯವರು ನಮ್ಮ ಕಚೇರಿಯಲ್ಲಿ ಮತ್ತು ಅನೇಕ ನಮ್ಮ ಸಂಘ ಸಂಸ್ಥೆಗಳು ಕೆಲವು ದಾನಿಗಳು ಕೂಡಿ ಒಂದು ಆಶಾಕಿರಣ ಮಾಡೆಲ್ ಫಾರ್ಮಸಿ ಅಂತೇಳಿ ಹಾಕ್ಕೊಂಡಾರ ಸರ್. ಅದು ಅತ್ಯಂತ ವಿರಳವಾದಂಥ ಒಂದು ಯೋಜನೆ. ಇಲ್ಲಿ ಅವ್ರು ಏನು ಮಾಡ್ಬೇಕಂತಾರೆ ಅಂದರೆ ನಮ್ಮ ಅಧಿಕಾರಿಗಳಾಗಲಿ ನಮ್ಮ ಸಂಘ ಸಂಸ್ಥೆಗಳಾಗಲಿ ನಮ್ಮ ವೃತ್ತಿಪರ ಬಾಂಧವರಿಗೆ ಅಲ್ಲಿ ಪ್ರಾಯೋಗಿಕ ಟ್ರೈನಿಂಗ್ ಕೊಡುವಂಥ ಒಂದು ಯೋಜನೆ ಈಗಾಗಲೇ ಆರಂಭ ಆಗಿದೆ ಸರ್. ಈ ರೀತಿ ನಾವು ನಿರಂತರ ಕಲಿಕಾ ಯೋಜನೆಯನ್ನು ಹಾಕ್ಕೊಂಡು ನಮ್ಮಿಂದ ಯಾವುದೇ ಲೋಪದೋಷ ನ್ಯೂನ್ಯತೆ ಆಗದಂತೆ ನಮ್ಮನ್ನು ನಾವು ನಿಯಂತ್ರಣ ಮಾಡಿಕೊಂಡು ಆ ನಂತರ ವೈದ್ಯಕೀಯ ವ್ಯವಸ್ಥೆಗೆ ತಕ್ಕಂತೆ ನಾವು ರೋಗಿಗಳಿಗೆ ಔಷಧವನ್ನು ಪ್ರದಾನ ಮಾಡುವಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡೇವಿ ಸರ್.
1: ಇವತ್ತಿನ ಈ ಒಂದು ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಕುರಿತು ಬಹಳಷ್ಟು ವಿಷಯಗಳ ಬಗ್ಗೆ ನಾವು ನಿಮ್ಮ ಕಡೆಯಿಂದ ತಿಳ್ಕೊಂಡ್ವಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಾವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
2: ನಾನು ತಮಗಾಗಲಿ ಕೇಳುಗರಾಗಿ ಒಂದು ವಿನಂತಿಯನ್ನು ಮಾಡ್ತೇನೆ ಸರ್.
1: ಖಂಡಿತ.
2: ನಾವು ಸಮಾಜದ ಒಂದು ಭಾಗ, ಔಷಧ ವ್ಯಾಪಾರಸ್ಥರು, ಹೋಲ್ಸೇಲ್ ಇರಲಿ, ರಿಟೇಲ್ ಇರಲಿ, ಬೇರೆ ಬೇರೆ ಯಾವ ರೀತಿ ತಾವು ಗುರುತಿಸ್ತೀರಿ, ಉದಾಹರಣೆಗೆ ಪೊಲೀಸ್ ಇಲಾಖೆಯವರು ಅವರನ್ನು ಗುರುತಿಸಿ ಪ್ರಶಸ್ತಿ ಕೊಡ್ತಾರೆ, ಶಿಕ್ಷಕರಿಗೆ ಕೊಡ್ತೀರಿ, ನಾವೇನು ತಪ್ಪು ಮಾಡೇವೆ ಅಂತೇಳಿ ಒಂದು ವಿನಂತಿಯನ್ನು ತಮ್ಮ ಮಾಡಿ, ಪ್ರತಿ ವರ್ಷ ಸರ್ಕಾರ ಆಗಲಿ, ಸರ್ಕಾರಿಯೇತರ ಸಂಸ್ಥೆಗಳಾಗಲಿ, ಅರೆ ಸರ್ಕಾರಿ ಸಂಸ್ಥೆಗಳಾಗಲಿ, ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಔಷಧ ವ್ಯಾಪಾರಸ್ಥರನ್ನು, ಫಾರ್ಮಸಿಸ್ಟ್ಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹದಾಯಕವಾದಂಥ ಯಾವುದಾದ್ರೂ ಪ್ರಶಸ್ತಿಯನ್ನು, ನಮಗೆ ದುಡ್ಡು ಬೇಡ, 4 ಜನರಿಗೆ ನಮ್ಮ ಸೇವೆಯನ್ನು ಕುರಿತು ಒಂದು ಅರಿವು ಬರುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಈ ರೀತಿ ಸಮಾಜಕ್ಕೆ ನಮ್ಮ ಅಳಿಲು ಸೇವೆಯ ಒಂದು ನೆನಪು ಬರಲಿ ಅನ್ನೋಂಥ ಒಂದು ಯೋಜನೆಯನ್ನು ಹಾಕ್ಕೋಬೇಕಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ ಸರ್. ಕೊನೆಯದಾಗಿ ನನಗಿಲ್ಲಿ ತಾವು ಅವಕಾಶ ಕೊಟ್ಟದಂಥ ವೇಣು ಧ್ವನಿ ಅವರಿಗೆ ಆಗಲಿ, ಸಂಸ್ಥೆಯವ್ರಿಗಾಗಲಿ, ನಮ್ಮ ಔಷಧ ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳಿಗಾಗಲಿ, ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗಾಗಲಿ, ಗ್ರಾಹಕರಿಗಾಗಲಿ, ನಾನು ಮತ್ತೊಮ್ಮೆ ಈ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಕುರಿತು ಶುಭಾಶಯಗಳನ್ನು ಮತ್ತು ನಾವು ಸೇವೆ ಸಲ್ಲಿಸಲಿಕ್ಕೆ ನಮಗೆ ಅವಕಾಶ ಕೊಟ್ಟದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸರ್.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
2: ನಮಸ್ಕಾರ ಸರ್.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಫಾರ್ಮಸಿಸ್ಟ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಶ್ರೀ ಸತೀಶ್ ಸೌದಿ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

யாரோ யாரோ யோனா யாரோ யோனா. ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ವಾರದಲ್ಲಿ ಒಮ್ಮೆ ಬರೋ ಈ ಕಾರ್ಯಕ್ರಮ ವಿಶೇಷವಾಗಿ ವಿಶೇಷ ದಿನಕ್ಕೆ ಇನ್ನೊಮ್ಮೆ ಬರುತ್ತೆ. ಸೊ ಇವತ್ತಿನ ವಿಶೇಷ ದಿನ ಅನಂತ ಚತುರ್ದಶಿ. ಸ್ನೇಹಿತರೆ, ಎಲ್ಲರಿಗೂ ಮನಸ್ಸಲ್ಲಿ ದುಃಖ, ಏಕೆಂದರೆ ನಮ್ಮ ಪ್ರೀತಿಯ ಬಪ್ಪ ವಿಸರ್ಜನೆ ಆಗುತ್ತಾರೆ. ಸೊ ಆತ್ಮೀಯರೇ ಬರೇ ಮೂರ್ತಿ ಮಾತ್ರ, ಆದರೆ ಆ ಮೂರ್ತಿಯಲ್ಲಿರೋ ಆ ಒಂದು ಶಕ್ತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸದಾ ಇರ್ತಾರೆ. ಸೊ ಆತ್ಮೀಯರೇ, ವಿಸರ್ಜನೆ ಬರೇ ಬಪ್ಪ ಮೂರ್ತಿದಷ್ಟೇ ಅಲ್ಲ, ನಿಮ್ಮ ಕಷ್ಟಗಳ ವಿಸರ್ಜನೆ, ನಿಮ್ಮ ನೋವಿನ ವಿಸರ್ಜನೆ, ನಿಮ್ಮ ಸಮಸ್ಯೆಗೆ ಒಂದು ವಿಸರ್ಜನೆ ಇವತ್ತಿನ ದಿನ ಆಗುತ್ತೆ. ನಂಬಿದವರಿಗೆ ಅದೇ ಸ್ವರ್ಗ. ಸೊ ಸ್ನೇಹಿತರೆ, ತಮ್ಮ ಓಣಿಯಲ್ಲಿರುವ ಆ ಗಣಪ, ತಮ್ಮ ಮನೆಯಲ್ಲಿರುವ ಆ ಗಣಪ ವಿಸರ್ಜನೆ ಆಗುತ್ತೆ ಅಂತ ದುಃಖ ಮಾಡಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಇವತ್ತು ನಿಮ್ಮ ಮನಸ್ಸಿನ ಆ ಗಣಪ ಸದಾ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಆ ದೇವರ ಕಡೆ ಪ್ರಾರ್ಥಿಸುತ್ತಾ, ಅದರೊಂದಿಗೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆ, ನೋವು, ಕಷ್ಟ ಏನೇ ಇರಲಿ ಆ ಥರದ್ದು ಬಪ್ಪ ತೊಗೊಂಡು ಹೋಗಲಿ. ಏಕೆ ಅಂದರೆ ಸುಖ ಕರತ ದುಃಖ ಹರತ ವಿಘ್ನೇಶ್ವರ. ಎಸ್, ಸೊ ಸ್ನೇಹಿತರೆ, ವಿಘ್ನ ಹರತ ನಿಮ್ಮ ಜೀವನದ ಎಲ್ಲ ವಿಘ್ನಗಳನ್ನು, ಎಲ್ಲ ವಿಘ್ನ ಸಮಸ್ಯೆಗಳನ್ನು ಗಾಯಬ್ ಮಾಡಲಿ ನಮ್ಮ ಪ್ರೀತಿಯ ಬಪ್ಪ. ಅದಕ್ಕೆ ಹೇಳೋಣ ಪ್ರೀತಿಯಿಂದ, ಗಣಪತಿ ಬಪ್ಪ ಮೌರ್ಯ ಅಂತ ಹೇಳ್ತಾ ಓಂಕಾರ ಗಣಪತಿಯೇ ಮರ್ಯ.

ಈ ನಂಬರ್ ಮೇಲೆ ತಾವು ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮುಖಾಂತರ. ಆತ್ಮೀಯರೇ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬಪ್ಪ ಬರೇ ಮೂರ್ತಿ ಮಾತ್ರ ವಿಸರ್ಜನೆ, ಆದರೆ ಆ ಮೂರ್ತಿಯಲ್ಲಿರೋ ಬಪ್ಪ ಆ ಶಕ್ತಿ ನಿಮ್ಮಲ್ಲಿ ಸದಾ ಇರುತ್ತಾರೆ. ಹಿಂಗೆ ನಂಬಿ ಜೀವನ ಮಾಡಿ ಆರಾಮಿರ್ತೀರ. ಹಾಡನ್ನು ಕೇಳಿ ಮಜಾ ಮಾಡಿ. ಹಾಟ್ಲೈನ್ ಸಂಖ್ಯೆ ನಿಮ್ಮೆಲ್ಲರಿಗೂ ಗೊತ್ತು, ಏನು ಬೇಕಾದರೂ ಮರಿಬಹುದು. ವೇಣು ದುನಿಯಾ ಹಾಟ್ಲೈನ್ ಮಾತ್ರ ಮರಿಲಿಕ್ಕೆ ಆಗೋದಿಲ್ಲ. 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ. ವರ್ಷದ 9ನೇ ತಿಂಗಳು ಎಷ್ಟು ಜಲ್ದಿ ಹೋಯ್ತಲ್ರಿಪ್ಪ. ದಿಸ್ ಇಸ್ ವರ್ಷದ 9ನೇ ತಿಂಗಳಿನ 25ನೇ ದಿನ, ಶುಭ ಶುಕ್ರವಾರ 25 ಸೆಪ್ಟೆಂಬರ್ 2026. ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಪ್ರೀತಿಯ ಗಣಪನಿಗೆ ಇವತ್ತು ವಿಸರ್ಜನೆ. ಸೊ ಎಲ್ಲರೂ ಪ್ರೀತಿಯಿಂದ ಗಣಪತಿ ಬಪ್ಪ ಮೌರ್ಯ.

ಕರೆ ಮಾಡೋ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ರಿಕ್ವೆಸ್ಟು, ಈಗ ಕರೆ ಮಾಡಿ ಆತ್ಮೀಯ ಸ್ನೇಹಿತರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ.

ಸೊ ಹಾಟ್ಲೈನ್ ಸಂಖ್ಯೆ 9019049094 ಈ ನಂಬರ್ ಮೇಲೆ ತಾವು ಕರೆ ಮಾಡಿ. ಇವತ್ತಿನ ದಿನ ಆತ್ಮೀಯ ಸ್ನೇಹಿತರೆ, ಜಸ್ಟ್ ಹಾಟ್ಲೈನ್ ಓಪನ್ ಆಗಿದೆ, ಸೊ ಬನ್ನಿ ಭಾಗವಹಿಸಿ. ಹಾಗೆ ಆತ್ಮೀಯರೇ, ಈಗ ಪ್ರಸಾರ ನೋಡಿ, ಈ ಗೀತೆ ಶ್ರೀಕಾಂತ್ ಅವರು ವಾಟ್ಸಪ್ ಮೆಸೇಜ್ ಮುಖಾಂತರ ಮಾಡಿದ್ದಾರೆ. ಸೊ ಅವ್ರಿಗೋಸ್ಕರ ಈ ಒಂದು ಗೀತೆ ಬರ್ತಾ ಇದೆ. ಈ ಗೀತೆ ಆದ ತಕ್ಷಣ ಶಿರಭಾಗಿ ನಮಿಸಿರು ಅನ್ನೋ ಒಂದು ಗೀತೆಯೊಂದಿಗೆ ಚಂದ್ರಕಾಂತ್ ಬಡಗಾವಿ ಅವರು, ತದನಂತರ ಗಣಪತಿಯೇ ಅನ್ನೋ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ವಿನೋದ್ ಅವರು. ವಿನೋದ್ ಅವರೇ, ಇದು ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ, ಇದ್ರಾಗ ಹಿಂದಿ ಚಿತ್ರರಂಗದ ಗೀತೆ ಪ್ರಸಾರ ಮಾಡಲಿಕ್ಕೆ ಅವಕಾಶ ಇಲ್ಲ, ನಿಯಮ ಇದೆ. ಬಟ್ ಎಸ್, ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆ ಇದು, ದೇವ ಶ್ರೀ ಗಣೇಶ ಋತಿಕ್ ರೋಷನ್ ಅಗ್ನಿಪಥದ್ದು, ಭಾಳ ಒಳ್ಳೆ ಗೀತೆ, ಬಟ್ ಪ್ರಸಾರ ಮಾಡೋಕ್ಕಾಗೋದಿಲ್ಲ. ಜೈ ಗಣೇಶ ಶೋಭಾ ಡವ್ಲಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡಾಗಿದೆ. ತದನಂತರ ಬರ್ತಾ ಇದೆ ರಾಮ ರಾಮ, ಎಂಟ್ರಿ ಸಾಂಗ್ ಅದ್ಭುತವಾಗಿತ್ತು ಅಂತ ಹೇಳಿ ರಾಜಶ್ರೀ ಅವರು, ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳ್ತಾ ಅನಂತ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಗಣಪ ನಮ್ಮ ಪ್ರೀತಿಯ ಬಪ್ಪ ಅವರ ತಂದೆ ತಾಯಿ ಹತ್ತಿರ ಹೋಗ್ತಾ ಇದ್ದಾರೆ, ಹಾಗೆ ನಮ್ಮೆಲ್ಲ ಕಷ್ಟಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ತಿಳ್ಕೊತೇನೆ. ಆತ್ಮೀಯ ಸ್ನೇಹಿತರೆ, ಗಣಪನ ವಿಸರ್ಜನೆ ಬರೇ ಮೂರ್ತಿಯ ವಿಸರ್ಜನೆ ಮಾತ್ರ ಅಲ್ಲ, ತಮ್ಮ ಜೀವನದಲ್ಲಿ ಇರೋ ಎಲ್ಲ ಕಷ್ಟ ಸಮಸ್ಯೆ ನೋವುಗಳಿಗೇನೋ ಒಂದು ವಿಸರ್ಜನೆ. ಸೊ ಆತ್ಮೀಯ ಸ್ನೇಹಿತರೆ, ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ ಮತ್ತೊಮ್ಮೆ ಕರೆ ಈಗ ಮಾಡಿ, ಕರೆ ಸ್ಟಾರ್ಟ್ ಆಗುತ್ತೆ. ಬಹಳಷ್ಟು ಜನ ಕರೆ ಮಾಡ್ತಾಯಿದ್ರು, ನನಗೆ ಬರ್ತಾ ಇದ್ರಿಗಿಲ್ಲ. ಸೊ ಆತ್ಮೀಯರೇ, ಹಾಟ್ಲೈನ್ ಸಂಖ್ಯೆ 9019049094 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಚಿತ್ರಮಂದಿರದಲ್ಲಿ ಭಾಗವಹಿಸಿ ಪ್ರೀತಿಯಿಂದ ಮತ್ತೊಮ್ಮೆ ಗಣಪತಿ ಬಪ್ಪ.

0: ವಿಘ್ನೇಶ್ವರನಿಗೆ.
1: ಆಲ್ರೈಟ್, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಒಂದು ಹಳೆ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ಚಂದ್ರಕಾಂತ್ ಭಟ್ಗಾವಿಯವರು. ಸ್ನೇಹಿತರೆ, ಉತ್ತಮ ಗೀತೆಗಳು ಇವರು ಹುಡುಕಾಡಿ ಇಟ್ಟಿರ್ತಾರೆ ಆ್ಯಂಡ್ ನನಗೆ ಕಳಿಸ್ತಾರೆ. ಅದರಿಂದ ಇಬ್ಬರಿಗೂ ಅಷ್ಟೇ ಅಲ್ಲ, ಬರೀ ಕೇಳೋರಿಗೂ ಮಾತ್ರ ಬಹಳ ಒಂದು ಖುಷಿ ಗಮ್ಮತ್ತು. ಕಾರ್ಯಕ್ರಮದಲ್ಲಿ ಅವರು ಈ ಗೀತೆಯೊಂದಿಗೆ ಭಾಗವಹಿಸಿದರು, ಅದಕ್ಕೆ ಧನ್ಯವಾದ. ಕಲಾಸಪುರದ ಹುಡುಗರು ಅನ್ನೋ ಚಿತ್ರದ್ದು ಒಂದು ಹಾಡ್ ರಿಪ್ಪ ಇದು. ದಿಸ್ ಹ್ಯಾಸ್ ಬೀನ್ ರಿಲೀಸ್ಡ್ ಇನ್ 1982 ಚಿತ್ರ ಯವ್ವ ಯವ್ವ. ನಾನು ಫಸ್ಟ್ ಟೈಮ್ ಕೇಳಾಕತ್ತೇನೆ, ವೇಣು ಧ್ವನಿಯಲ್ಲಿಯೂ ಫಸ್ಟ್ ಟೈಮ್ ಪ್ರಸಾರ ಆಗ್ತಾ ಇದೆ, ಬನ್ನಿ ಕೇಳೋಣ. ಸೊ ಚಂದ್ರಕಾಂತ್ ಬಡಗಾವಿ ಹಾಗೆ ನೀವು ಕೂಡ, ನಿಮಗೆ ಫ್ರೀ ಟೈಮ್, ಬರೇ ಫ್ರೀ ಟೈಮ್ ಇದ್ದರೆ ಮಾತ್ರ, ಅರ್ಥ ಮಾಡ್ಕೊಳ್ಳಿ, ಫ್ರೀ ಟೈಮ್ ಇದ್ದರೆ ಮಾತ್ರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳಾಗಿರಬಹುದು, ಹಳೆ ಗೀತೆಗಳಾಗಿರಬಹುದು, ಕೇಳಲಾರದಂತಹ ಗೀತೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇಂಥ ಕಾರ್ಯಕ್ರಮದಲ್ಲಿ ಬಂದು ಅದನ್ನು ರಿಕ್ವೆಸ್ಟ್ ಮಾಡಿದರೆ ಆಚೆ ನಮ್ಮ ಕೇಳುಗರಿಗೂ ಗಮ್ಮತ್ತಾಗುತ್ತೆ, ನಿಮಗೂ ಗಮ್ಮತ್ತಾಗುತ್ತೆ, ನನಗೂ ಗಮ್ಮತ್ತಾಗುತ್ತೆ. ಆಲ್ ರೈಟ್, ಬನ್ನಿ. ಶಿರಬಾಗಿ ನಮಿಸಿರೋ ಅನ್ನೋ ಒಂದು ಹಾಡೊಂದಿಗೆ ಭಾಗವಹಿಸಿದ್ದಾರೆ. ಇದು ಬಹುಶಃ ಬಪ್ಪಂದೇ ಒಂದು ಹಾಡಿದೆ, ವಿಸರ್ಜನೆದ್ದು ಹಾಡಿರಬಹುದು. ಬಹಳ ಉತ್ತಮ ಹಾಡನ್ನು ಹುಡುಕಾಡಿದ್ದಾರೆ ನಮ್ಮ ಚಂದ್ರಕಾಂತ್ ಭಟ್ಗಾವಿಯವರು. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ಚಿತ್ರ ಮಂದಿರ. ಬನ್ನಿ ಭಾಗವಹಿಸಿ. ಮರೆಯಲಾರದಂತಹ ಒಂದು ಹಾಟ್ಲೈನ್ ನಂಬರ್ ನಿಮ್ಮ ಹೃದಯದಲ್ಲಿ ಸೇವ್ ಆಗಿದೆ. ಆ ಹೃದಯದಲ್ಲಿ ಸೇವ್ ಆಗಿರೋ ನಂಬರ್ 9049904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು. ವಿಸರ್ಜನೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆತ್ಮೀಯ ಸ್ನೇಹಿತರೆ, ಬರೇ ಬಪ್ಪನ ಮೂರ್ತಿ ವಿಗ್ರಹ ಮಾತ್ರ ಅಷ್ಟೇ ಅಲ್ಲ, ಅದರೊಂದಿಗೆ ನಿಮ್ಮ ಕಷ್ಟಗಳು, ನಿಮ್ಮ ನೋವು, ನಿಮ್ಮ ಸಮಸ್ಯೆಗಳನ್ನು ವಿಸರ್ಜನೆ ಆಗುತ್ತೆ. ಇವತ್ತಿನ ದಿನ ನಂಬಿದವರಿಗೆ ಸ್ವರ್ಗನೇ. ಸೊ ಸ್ನೇಹಿತರೆ, ನಂಬಿ. ಏಕೆ ಅಂದರೆ ಬಪ್ಪ ವಿಗ್ರಹ ಮಾತ್ರ ಹೋಗ್ತಾ ಇದೆ, ಆದರೆ ಬಪ್ಪ ಅವರ ಶಕ್ತಿ ನಿಮ್ಮಲ್ಲಿ ಇದೆ ಆತ್ಮೀಯರೇ. ಅದನ್ನು ಗುರುತಿಸಲಿಕ್ಕೆ ಓಂ ಗಂ ಗಣಪತಯೇ ನಮಃ, ಏನಾದರೂ ಒಂದು ಗಣಪನ ನೆನಪಿನ ಒಂದು ಒಳ್ಳೆಯದಾದಂಥ ಮಹಾಮಂತ್ರವನ್ನು ಜಪಿಸಿ ತಮ್ಮ ಮನಸ್ಸಿನಲ್ಲಿ

0: ಒಂದು ತಾಸಿನಲ್ಲಿ ಬಂದು ತೊಗೊಂಡ್ರು ಸಾಕು, ನಿಮಗೆ ನೋವು ಬಂದಾಗೂ ತೊಗೊಂಡ್ರು ಸಾಕು, ಎದ್ದೇಳುವಾಗ, ಕೂತ್ಕೊಳ್ಳುವಾಗ, ಮೊಬೈಲ್ ಲಾಕ್ ತೆಗೆಯುವಾಗ ತೊಗೊಂಡ್ರು ಸಾಕು. ಸೊ ಸ್ನೇಹಿತರೆ, ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಈ ಕಲಿಯುಗದಲ್ಲಿ ಒಂದೇ ಉತ್ತಮ ಸಾಧನೆ, ಅದು ನಾಮಜಪ. ಕ್ಷಮಿಸಿ, ನನಗೆ ಒಂದು ಸ್ವಲ್ಪ ನೆಗಡಿಯಾಗಿದೆ, ಅದಕ್ಕೆ ಸ್ವರ ಸುರ ಅಂದ್ರೆ ಕ್ಷಮಿಸಿ ಆತ್ಮೀಯರೇ. ಆಲ್ ರೈಟ್, ಹಾಡನ್ನ ಕೇಳಿ ಮಜಾ ಮಾಡಿ.
1: ವಿಘ್ನೇಶ್ವರನಿಗೆ
2: ಜಯ ಆಗಲಿ, ಗಣಪತಿಗೆ ಜಯ ಆಗಲಿ,
1: ಗಜಮುಖನಿಗೆ
2: ಜಯ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಆತ್ಮೀಯರೆ, ನೀ ನಮ್ಮ ಗೆಲುವಾಗಿ ಬಾ ಸುಂದರವಾದ ಗೀತೆ. ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ವಿನೋದ್ ಅವರು. ಆತ್ಮೀಯರೆ, ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು ಲೈನ್ ಅಪ್ ಇವೆ. ಇವತ್ತಿನ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಆಧ್ಯಾತ್ಮ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ. ಚಿತ್ರಮಂದಿರ ವಾರದಲ್ಲಿ ಒಮ್ಮೆ ಬರುತ್ತೆ, ಆದರೆ ವಿಶೇಷ ದಿನಗಳಲ್ಲಿ ಮತ್ತೊಮ್ಮೆ ಬರುತ್ತೆ. ಸೊ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ.

ಆತ್ಮೀಯರೇ, ಈಗ ಪ್ರಸಾರವಾಗೋ ಗೀತೆ ರಿಕ್ವೆಸ್ಟ್ ಮಾಡಿರೋರು ನಮ್ಮ ವಿನೋದ್ ಅವರು, ಹಾಗೆ ಇದೇ ಗೀತೆ ವಿಜಯಲಕ್ಷ್ಮಿ ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಜಯ ಗಣೇಶ. ಈ ಗೀತೆಯೊಂದಿಗೆ ಕುಟುಂಬ ಚಿತ್ರದ ಗೀತೆ ಆಗಿದೆ ಇದು. ಈ ಗೀತೆ ಶೋಭಾ ಡೌಲಿ ಅವರದು. ತದನಂತರ ಬರ್ತಾ ಇದೆ ಆತ್ಮೀಯರೇ ರಾಜಶ್ರೀ ಅವರು ಅಮೆರಿಕ ಅಮೆರಿಕ 2 ಚಿತ್ರದ ಗೀತೆ ರಾಮ ರಾಮ ಅನ್ನೋ ಗೀತೆ. ಹಾಗೆ ಈಗ ಪ್ರಸಾರವಾಗಿರೋ ಗೀತೆ ಬಹಳ ಉತ್ತಮವಾಗಿದೆ ಅಂತ ತಿಳಿಸಿದರು ಚಂದ್ರಕಾಂತ್ ಬಡಗಾವಿಯವರು. ಸರ್, ಇದು ಹುಡುಕಾಡೋಕ್ಕೆ ಭಾಳ ಲೇಟ್ ಆತ್ರಿ, ನಿನ್ನಿಂದ ಟ್ರೈ ಮಾಡತ್ತೇನೆ ಅಂತ ಹೇಳಿದರು. ನಿಮಗಷ್ಟೇ ಅಲ್ಲ, ನಂದು ಪಜಿತಿ ಆಗೈತಿಲ್ಲಿ. ಏಕೆಂದರೆ ನೀವು ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ರು ಬಿಡಿ 1982, ಆದರೆ ಕ್ಲಿಯರ್ ಆಡಿಯೋ ನನಗೆ ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಡೌನ್ಲೋಡ್ ಮಾಡಿ ಅದನ್ನು ನಿರ್ಮಾ ಪೌಡರ್ ಹಚ್ಚಿ ಸ್ವಚ್ಛ ಮಾಡಿ ಅಂದರೆ ಹುಡುಕಾಡೋಕ್ಕೆ ನನಗೂ ಟೈಮ್ ಆಯಿತು. ಬಟ್ ಐ ಆಮ್ ವೆರಿ ಹ್ಯಾಪಿ ಚಂದ್ರಕಾಂತ್ ಬಡಗಾವಿ ಅವರೇ, ದಯವಿಟ್ಟು ನೀವು ನಿಮ್ಮ ಫ್ರೀ ಟೈಮ್ನಲ್ಲಿ ಇಂತಿಂಥ ಗೀತೆ ರಿಕ್ವೆಸ್ಟ್ ಮಾಡಿ ನೋಡಿ. ರಾಜಶ್ರೀ ಅವರು, ಇದು ಯಾರು, ಪೂಜಾ ಅವರು ಮೆಸೇಜ್ ಮಾಡಿದ್ದಾರೆ, ಸರ್ ನಮ್ಮ ತಂದೆಗೂ ಭಾಳ ಇಷ್ಟ ಆಯಿತು, ಅವರು ಕೂಡ ಎಲ್ಲಿಯೋ ಕೇಳಿದ್ರು. ನೋಡಿರಿ, ಇದಕ್ಕೆ ನೀವು ಪಾತ್ರರಾಗ್ತೀರಾ, ಯಾರು ಚಂದ್ರಕಾಂತ್ ಬಡಗಾವಿ ಆಗಿರಲಿ, ಇನ್ನು ಬೇರೆದವ್ರು ಯಾರೇ ಒಂದು ಹಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರು. ಸೊ ಭಾಳ ಉತ್ತಮವಾದ ಗೀತೆ, ನನಗೂ ಖುಷಿನೇ ಹುಡುಕಾಡಲಿಕ್ಕೆ. ಅದರಲ್ಲಿಯೂ ಕೂಡ ರೇಡಿಯೋ ಮುಖಾಂತರ ಕ್ಲಿಯರ್ ಆಗಿ ಕೇಳಿಸುವಂಥ, ಏಕೆಂದರೆ ಹಳೆ ಗೀತೆ ಅದು ಒಂದು ಸ್ವಲ್ಪ ಕ್ವಾಲಿಟಿ ಡೌನ್ ಇರುತ್ತೆ, ಆದ್ರೂ ಆದಷ್ಟು ನಾನು ಪ್ರಯತ್ನ ಪಡ್ತೇನೆ, ನೀವು ಟೆನ್ಷನ್ ತೊಗೊಬೇಡ್ರಿ, ಬಿಂದಾಸಾಗಿ ಕೇಳಲಾರದಂತಹ ಕನ್ನಡ ಚಿತ್ರರಂಗದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಓಕೆನಾ? ಆಲ್ ರೈಟ್. ಕಾರ್ಯಕ್ರಮದ ಮುಂದಿನ ಹಾಡು ಹೀಗಿವೆ, ಗಣಪತಿ ಬಪ್ಪ ಮೌರ್ಯ, SPP ಹಾಗೂ KS ಚಿತ್ರಾ ಅವರ ಧ್ವನಿಯಲ್ಲಿ ಸುಮಧುರವಾದ ಗೀತೆ ರೇಣುಕಾ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಹೇಗಿದ್ದೀರಾ ಅಂತ ಪ್ರೀತಿಯಿಂದ ಕೇಳ್ತಾರೆ, ನನಗೆ ಅಷ್ಟೇ ಸಾಕು, ಏಕೆಂದರೆ ನನಗೆ ಗೊತ್ತು ಅವರು ಪ್ರೀತಿಯಿಂದ ಮನಸ್ಸಿನಿಂದ ಕೇಳ್ತಾರೆ. ಸೊ ಈ ಒಂದು ನೆಗಡಿ ಇವೆಲ್ಲ ಬರುತ್ತೆ ಹೋಗುತ್ತೆ, ಶರೀರ ಅಂದರೆ ಹಂಗೆ ಇರುತ್ತೆ, ಏನು ಮಾಡಿದ್ರಿಪ್ಪ, ಇಂತಹ ಬಿಸಿಲಾಗ ಹೋಗಿ 3-4 ಗ್ಲಾಸ್ ಮಜ್ಜಿಗೆ ಯಾರು ಕುಡ್ದಾರ ಕೊಡ್ತಾರ, ಅದು ನಾನೇ ಮುಕುಂದ ಮುರಾರಿ. ಈ ಗೀತೆಯೊಂದಿಗೆ ಸುವರ್ಣ ಅವರು ಕಾರ್ಯಕ್ರಮದಲ್ಲಿ ವಾಟ್ಸಪ್ ಮೆಸೇಜ್ ಮುಖಾಂತರ ನೀನೇ ರಾಮ ನೀನೇ ಶ್ಯಾಮ, ಎಸ್, ಸುವರ್ಣ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ತದನಂತರ ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ ಗಜಾನನ ಕಾಮ್ಕರ್ ಅವರ ಗೀತೆ ಶ್ರೀಕಾರಣೆ ಶ್ರೀನಿವಾಸನೆ. ಅವರು ಕೂಡ ಉತ್ತಮವಾದ ಒಂದು ಔಷಧಿಯ ಸಲಹೆಯನ್ನು ಕೊಟ್ಟರು. ತದನಂತರ ಅಕ್ಬರ್ ಅಲಿ ಅವರ ಪ್ರೀತಿಯ ಬ್ರದರ್ ಮಲಿಕ್ ಅವರು ರಿಕ್ವೆಸ್ಟ್ ಮಾಡಿರುವ ನಗುತಾ ನಲಿ ನಲಿ, PB ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡಿ. ಹಾಗೆ ನನ್ನ ಒಂದು ರಿಕ್ವೆಸ್ಟು, ನಿಮ್ಮ ಮನಸ್ಸಿನಲ್ಲಿ ಸ್ಥಾಪನೆಯಾದ ಗಣಪವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ, ಬರೀ ನೆಕ್ಸ್ಟ್ ಇಯರ್ ಬರೋ ಗಣಪನ ಆ ಒಂದು ಹಬ್ಬಕ್ಕೆ ಮಾತ್ರ ವೇಟ್ ಮಾಡಲಿಕ್ಕೆ ಹೋಗಬೇಡಿ. ಸದಾ ಅವರ ನಾಮ ಜಪಿಸಿ ತಮ್ಮ ಮನಸ್ಸು ತಮ್ಮ ದೇಹ ದೇವಾಲಯ ಮಾಡಿಕೊಳ್ಳಿ, ಅಲ್ಲೇ ಸ್ಥಾಪನೆಯಾಗಿರ್ತಾರೆ ಶಾಶ್ವತವಾಗಿ ನಮ್ಮ ನಿಮ್ಮೆಲ್ಲರ ಗಣಪ. ಇನ್ನೊಮ್ಮೆ ಪ್ರೀತಿಯಿಂದ ಹೇಳ್ತಾ ಗಣಪತಿ ಬಪ್ಪ ಹೇಳಿದ್ರಲ್ಲ ಮೌರ್ಯ ಹಾಡನ್ನು ಕೇಳಿ.

ಸ್ಟ್ರೈಟ್ ಆತ್ಮೀಯರೇ, ರಾಮ ರಾಮ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ರಾಜಶ್ರೀ ಅವರು. ಜೈ ಗಣೇಶ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿದ್ರಲ್ಲ. ವಿನೋದ್ ಅವರೇ ನೋಡೋಣ, ಇನ್ನೂ ಬಹಳಷ್ಟು ಜನರು ಭಾಗವಹಿಸ್ತಾ ಇದ್ದಾರೆ. ಹೌಸ್ಫುಲ್ ಆಗಿಲ್ಲ ಅಂದರೆ 100% ನಿಮ್ಮ ಗೀತೆ ಈ ಪಾದ ಪುಣ್ಯಪಾದ ಬರುತ್ತೆ. ಸೊ ಜೈ ಗಣೇಶ ರಿಕ್ವೆಸ್ಟ್ ಮಾಡಿರೋರು ಶೋಭಾ ಡೌಲಿ ಅವರು. ಆತ್ಮೀಯರೇ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು. ಎಸ್, ಹಾಗೆ ಇವತ್ತು ವಿಸರ್ಜನೆ. ನಿಮ್ಮ ಮನೆಯಲ್ಲಿರೋ ಗಣಪತಿ, ನಿಮ್ಮ ಓಣಿಯಲ್ಲಿರೋ ಆ ಮಂಡಲದಲ್ಲಿರೋ ಗಣಪತಿ ಹೋಗ್ತಾರೆ. ದುಃಖ ಇದೆ, ನನಗೂ ಗೊತ್ತು, ನನಗೂ ವೈಯಕ್ತಿಕವಾಗಿ ದುಃಖ ಇದೆ. ನನಗೆ ಇನ್ನೊಂದು ಥರದ ದುಃಖನೂ ಇದೆ, ಅದರ ಬಗ್ಗೆ ಬೇಡ ಇವತ್ತು ಡಿಸ್ಕಷನ್. ಏಕೆಂದರೆ ಅದು ಹೇಳಿದ್ರು ಮತ್ತು ಭಾಳ ಬೇಜಾರು ಮಾಡ್ಕೋತೀರ ನೀವು. ಏಕೆಂದರೆ ಈಗ ವಿಸರ್ಜನೆ ಆದ 2 ದಿನದ ನಂತರ ದೃಶ್ಯ ನೋಡೋದು ನಂಗೆ ಆಗೋದಿಲ್ಲ. ಆ್ಯಂಡ್ ಇವತ್ತಿನ ದಿನವೂ ಎಷ್ಟೋ ಜನ ಮಧ್ಯರಾತ್ರಿ ಏನೇನೋ ಮಾಡ್ತಿರ್ತಾರೆ ವಿಸರ್ಜನೆ ಹೆಸರದಲ್ಲಿ. ಮೂರ್ತಿ ನಾವು ಇಷ್ಟು ದಿನ, 12 ದಿನ, 11 ದಿನ ನಾವು ಎಷ್ಟು ಪ್ರೀತಿಯಿಂದ ಅಲಂಕಾರ ಮಾಡಿ, 3 ಹೊತ್ತು ಆರತಿ ಮಾಡಿ, ಅದನ್ನು ನೋಡ್ತಾ, ಫೋಟೋ ತೆಗಿತಾ, ರೀಲ್ಸ್ ಮಾಡ್ತಾ, ತದನಂತರ ಅದರ ಕೊನೆಯ ಒಂದು ಆ ಒಂದು ಏನಂತಾರೆ ಆ ದೃಶ್ಯ ಬೇಡ. ಅದ್ರ ಬಗ್ಗೆ ನಾನು ವಿಚಾರ ಮಾಡಿದ್ರೆ ಇನ್ನೂ ಬಹಳ ಮನಸ್ಸು ತುಂಬಿ ಬರುತ್ತೆ. ಸೊ ಬೇಡ. ಬಟ್ ದ ಪಾಯಿಂಟ್ ಈಸ್, ಆತ್ಮೀಯರೇ, ಇವತ್ತಿನ ದಿನ ರಿಕ್ವೆಸ್ಟ್ ಇಷ್ಟೇ ಮಾಡೋದು ನಾನು. ನಿಮ್ಮ ದೇಹದಲ್ಲಿಯೇ ಆ ನಮ್ಮ ಬಪ್ಪನ್ನು ಸ್ಥಾಪಿಸಿ, ಇದೇ ಒಂದು ರಿಕ್ವೆಸ್ಟು. ತಮ್ಮ ಜೀವನದಲ್ಲಿರೋ ಎಲ್ಲ ಸಮಸ್ಯೆಗೆ ಇದು ಒಂದು ರಾಮಬಾಣ ಆಗಿ ಮುಂದೆ ಬರುತ್ತೆ, ಇದು ಮಾತ್ರ ಸತ್ಯ. ಹಾಗೆ ಕಾಸರಗೋಡಿಂದ ನನಗೆ ಒಂದು ಕರೆ ಬಂದಿತ್ತು, ಆಲ್ ದ ವೇ ಫ್ರಮ್ ಕಾಸರಗೋಡು. ದಿನೇಶ್ ಅವರು ಕರೆ ಮಾಡಿ ಕಡಲಾಚೆ ಅನ್ನೋ ಒಂದು ಗೀತೆ, ಗೂಳ್ 2 ಅನ್ನೋ ಒಂದು ಗೀತೆ, ಚಿತ್ರದ ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ವೇಣುಧ್ವನಿಯನ್ನು ಆಪ್ನ ಮುಖಾಂತರ ಅವರು ಕೇಳ್ತಾ ಇದ್ದಾರೆ. ತಾವು ಕೂಡ ಈ ಗಣೇಶನ ಹಬ್ಬ ಬಂದಿದೆ, ವಿಸರ್ಜನೂ ಆಗ್ತಾ ಇದೆ ಇವತ್ತಿನ ದಿನ, ಅನಂತ ಚತುರ್ದಶಿ. ಯಾರಿಗಾದರೂ ಅವರಿಗೆ ಏನಾದರೂ ಬಹುಮಾನ ಕೊಡಬೇಕು ಅಂದರೆ ಒಂದು ವೇಣುಧ್ವನಿ ಆ್ಯಪನ್ನು ಡೌನ್ಲೋಡ್ ಮಾಡಿಸಿ ಕೊಡಿ. ಏಕೆಂದರೆ ಆತ್ಮೀಯರೇ, ಈ ಆ್ಯಪ್ನ ಮುಖಾಂತರ 24/7 24 ತಾಸು ನಿಮಗೆ ಮನೋರಂಜನೆ ಮಾತ್ರ ಅಲ್ಲ, ಮಾಹಿತಿ ಕೂಡ ಸಿಗುತ್ತೆ, ಆರೋಗ್ಯದ್ದು ಆಗಿರಲಿ. ಇವತ್ತು ನೋಡಿದ್ರಲ್ಲ, ಮಾರ್ನಿಂಗ್ ವಿಶ್ವ ಫಾರ್ಮಸಿಸ್ಟ್ ಡೇ ಇತ್ತು ಇವತ್ತು. ನಾವು ಗುಳಿಗೆ ತೊಗೊಳ್ಳಿಕ್ಕೆ ನಾವು ಹೋಗ್ತೇವೆ ನೋಡ್ರಿ ಅಲ್ಲಿ ಅಂಗಡಿಯಾಗ, ಅವರ ಒಂದು ದಿನ. ಸೊ ಸ್ನೇಹಿತರೆ, ಅಂಥ ದಿನಗಳು ಮಾಡ್ತೇವೆ, NSS ಫೌಂಡೇಶನ್ ಡೇ. ಸೊ ವಿಭಿನ್ನ ರೀತಿಯ ಕಾರ್ಯಕ್ರಮಗಳು ಇರ್ತಾವ. ಸೊ ಯಾರ ಕಡೆ ಆ್ಯಪಲ್ ಫೋನ್ ಇದೆ ಅವರು ಆ್ಯಪ್ ಸ್ಟೋರ್ದಿಂದ KLE ವೇಣುಧ್ವನಿ 90.4 FM ಅಂತ ಸರ್ಚ್ ಮಾಡಿದರೆ ಆ್ಯಪ್ ಬರುತ್ತೆ. ಯಾರ ಕಡೆ ಆ್ಯಂಡ್ರಾಯ್ಡ್ ಇದೆ ಅವರಿಗೆ ಸಿಂಪಲ್, ಅವರು ಪ್ಲೇಸ್ಟೋರ್ನಲ್ಲಿ ಹೋಗಿ KLE ವೇಣುಧ್ವನಿ 90.4 FM ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಏನು 90.4 FM KLE ಕನಸು. ಇವತ್ತಿನ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ, ನಿಮ್ಮೆಲ್ಲರ ಪ್ರೀತಿಯ ಗಣಪ್ಪ ಹೋಗ್ತಾ ಇದ್ದಾರೆ ಅನ್ನೋ ಆ ದುಃಖ ನನಗೂ ಇದೆ. ಆದರೆ ಆತ್ಮೀಯರೇ, ನಿಮ್ಮ ಜೀವನದಲ್ಲಿರೋ ಆ ದುಃಖ, ಆ ನೋವು, ಆ ಸಮಸ್ಯೆ, ಯಾವುದೇ ಪರಿಸ್ಥಿತಿ ಇರಲಿ, ಎಲ್ಲ ವಿಸರ್ಜನೆ ಆಗುತ್ತೆ. ಹಿಂಗೆ ನಂಬಿ ಜೀವನ ಮಾಡಿ, 100% ಬಪ್ಪ ನಿಮಗೆ ಆ ಒಂದು ಕೃಪ ಕೊಟ್ಟೆ ಕೊಡ್ತಾರೆ. ಆ್ಯಂಡ್ ಫೈನಲಿ, ಈ ಬೆರಳು ನಂದು ಮ್ಯಾಲೆ ಹೇಳಕ್ಕೆ, ಧ್ವನಿ ನಂದು ನೀವು ಕೇಳ್ತಾ ಇದ್ದೀರ, ನಾನು ಮಾತನಾಡಲಿಕ್ಕೂ ಅನುಗ್ರಹ ಕೃಪೆ ಇಲ್ಲದೆ ಏನೂ ಆಗೋದಿಲ್ಲ. ನೆನಪಿಟ್ಕೊಳ್ಳಿ, ದೇವರ ಅನುಗ್ರಹ ಕೃಪೆ ಇಲ್ಲದೆ ಏನೂ ಆಗೋದಿಲ್ಲ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಚಿತ್ರಮಂದಿರದ ಈ ಹಾಡು ರಾಜಶ್ರೀ ಅವ್ರದ್ದು, ಇದಾದ ತಕ್ಷಣ ದಿನೇಶ್ ಅವ್ರದ್ದು, ಆಲ್ ದ ವೇ ಫ್ರಮ್ ಕಾಸರಗೋಡು. ಅದಾದ ತಕ್ಷಣ ರೇಣುಕಾ ಕಾಮ್ಕರ್ ಅವ್ರದ್ದು ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಪ್ರಸಾರವಾಗಿರೋ ಗೀತೆಗಳು ರಾಜೇಶ್ ಅವ್ರದ್ದು ರಾಮ ರಾಮ ಅಮೆರಿಕಾ 2 ಚಿತ್ರದ್ದು ಭಾಳ ಉತ್ತಮವಾದ ಗೀತೆ ರಾಜೇಶ್ ಅವರೇ ಎಸ್ ಕೇಳಲಾಚೆ ಅನ್ನೋ ಗೀತೆಯೊಂದಿಗೆ ಕಾಸರಗೋಡಿನ ದಿನೇಶ್ ಅವರು ವೇಣುಧ್ವನಿಯ ಆ್ಯಪ್ನ ಮುಖಾಂತರ ಅವರು ಕೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನೀವು ಕೂಡ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲೇ ಇರಿ ಹೇಗೆ ಇರಿ ಸದಾ ವೇಣುಧ್ವನಿಯನ್ನು ಕೇಳ್ತಾ ಇರಿ. ಗಣಪತಿ ಬಪ್ಪ ಮೋರೆಯ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ರೇಣುಕಾ ಅವರು. ಅವರ ಹೆಸರಲ್ಲಿಯೇ ದೇವಿಯ ಹೆಸರಿದೆ, ಅದರೊಂದಿಗೆ ಇವತ್ತು ಗಣೇಶನ ವಿಸರ್ಜನೆ. ಸೊ ಸ್ನೇಹಿತರೆ, ಅವರಿಗೂ ದೇವಿ ಹಾಗೂ ಗಣಪ ಇಬ್ಬರೂ ಡಬಲ್ ಧಮಾಕ. ಒಳ್ಳೇದು ಮಾಡಲಿ. ಕಾರ್ಯಕ್ರಮದ ಈ ಹಾಡು ಆದ ತಕ್ಷಣ ಬರೋ ಗೀತೆ ಮುಕುಂದ ಮುರಾರಿ ಅನ್ನೋ ಸುಮಧುರವಾದ ಗೀತೆ. ರಿಕ್ವೆಸ್ಟ್ ಮಾಡಿರೋವರು ಕಾರ್ಯಕ್ರಮದಲ್ಲಿ ಸ್ವರ್ಣ ಅವರು. ಸೊ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ಚಿತ್ರ

ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಇದರಲ್ಲಿ ನೀವು ಭಾಗವಹಿಸಿ ಅಂತ ಹೇಳಿದೆ, ಬನ್ನಿ. ಕಾರ್ಯಕ್ರಮದಲ್ಲಿ ಮತ್ತೆ ಯಾರು ನಿನ್ನ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ? ಮುಕುಂದ ಮುರಾರಿ ಬಾಯಿ ಸುವರ್ಣ ಅವರು, ತದನಂತರ ಗಜಾನನ್ ಖಾಮ್ಕರ್ ಅವರದು, ತದನಂತರ ನಗು ನಗುತಾ ನಲಿ ನಲಿ ಅಕ್ಬರ್ ಅಲಿ ಅವರ ಬ್ರದರ್ ಅವರು ಮಲ್ಲಿಕ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಹಾಗೆ ಪ್ರಕಾಶ್ ಪತ್ತಾರ್ ಅವರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಜೈ ಶ್ರೀ ಗಣೇಶ್ ಮಂಜುನಾಥ್ ಸರ್, ಬೆಳಗಿನ ಶುಕ್ರವಾರದ ಶುಭೋದಯಗಳ ಸರ್. ಎಲ್ಲ ಚಿತ್ರ ಗೀತೆಗಳು ಅದ್ಭುತವಾಗಿವೆ, ಅದರಲ್ಲಿ ಭಕ್ತಿಮಯ ಚಿತ್ರದ ಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ. ಮಂಜುನಾಥ್ ಸರ್, ನಾವು ದಿನನಿತ್ಯ ಗಣೇಶನ ಪ್ರಾರ್ಥನೆ ಮಾಡಿಯೇ ನಮ್ಮ ಎಲ್ಲ ಕೆಲಸ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು. ಜೈ ಶ್ರೀ ಗಣೇಶ್ ಅನ್ನುಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಅದೇ ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ. ಮಂಜುನಾಥ್ ಸರ್ ಜೈ ಜೈ ಶ್ರೀರಾಮ್ ಜೈ ಕೃಷ್ಣ ಹರಿ ಅಂತ ಪ್ರೀತಿಯಿಂದ ತಿಳಿಸಿದ್ದಾರೆ. ಆಲ್ ರೈಟ್ ಪ್ರಕಾಶ್, ಪ್ರಕಾಶ್ ಪತ್ತಾರ್ ಅವರಲ್ಲ, ಎಸ್. ಸೊ ಪ್ರಕಾಶ್ ಪತ್ತಾರ್ ಅವರೇ, ನೀವು ಹೇಳಿರುವಂಗ ಜೈ ಜೈ ಶ್ರೀರಾಮ್ ಆ್ಯಂಡ್ ಭಕ್ತ ಕುಂಬಾರ ಚಿತ್ರದ ಒಂದು ಹಾಡು ನಿಮಗೋಸ್ಕರ ಬರ್ತಾ ಇದೆ. ನೋಡ್ತೇನೆ ಯಾವ್ದಾರು ಒಂದು ಒಳ್ಳೆ ಹಾಡು ಆ ಥರಾಗಿಂದ ಹುಡುಕಾಡ್ತೇನೆ, ಎಸ್ಪೆಷಲಿ ಫಾರ್ ಯು. ಹಾಗೆ ನೀವು ಯಾವುದೇ ಕೆಲಸ ಮಾಡಿದ್ರೂ ಗಣೇಶನ ಹೆಸರು ತಗೋತಿರಲ್ಲ, ಎಸ್, ಭಾಳ ಉತ್ತಮವಾದ ವಿಷಯ. ಸ್ಥಾಪಿಸಿ, ತಮ್ಮ ಮನಸ್ಸಿನಲ್ಲಿ ಸ್ಥಾಪಿಸಿ, ನಾಮ ಜಪೆಯ ಮುಖಾಂತರ ತಮ್ಮ ಮನಸ್ಸಿನಲ್ಲಿ ಸ್ಥಾಪಿಸಿ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಕಂಡೇ ಹರಿಯ ಕಂಡೇ ಈ ಗೀತೆಯನ್ನು ನಮ್ಮ ಪ್ರಕಾಶ್ ಪತ್ತಾರ್ ಅವರಿಗೆ ಲೋಡ್ ಮಾಡ್ತೇನೆ ನಾನು. ಕಂಡೇ ಹರಿಯ ಕಂಡೇ, ಏಕೆಂದರೆ ಜೀವನದ ಗುರಿನೇ ಇದಾಗಿರಬೇಕು. ಮನಸ್ಸೇ ದೇವಾಲಯ, ಬರೀ ಹಾಡುಗಳನ್ನು ಕೇಳಿ ಮುಗಿಸ್ಲಿಕ್ಕೆ ಹೋಗಬೇಡಿ ಆತ್ಮೀಯರೇ. ನಿನ್ನೆಲ್ಲಿ ಮೊನ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ರೀಲ್ ಫೇಮಸ್ ಆಯಿತು, ಅಂದರೆ ಸ್ವರ ವಿಜಯ ವಿಜಯ್ ಪ್ರಕಾಶ್ ಸರ್ ಅವರ ಒಂದು ಕಾರ್ಯಕ್ರಮದ ಆ ದೃಶ್ಯ. ಅದರಲ್ಲಿ ಅವರು ಹಾಲಲ್ಲಾದರೂ ಹಾಕು, ಅವರ ಫೇವ್ರೇಟ್ ಹಾಡು ಅದು. ಅದರಲ್ಲಿ ಬಿಸಿಲಲ್ಲಿ ಕೆಂಪಾಗಿ, ಏಕೆಂದರೆ ಆ ವ್ಯಕ್ತಿ ಕೂಡ ಕಷ್ಟದಿಂದ ಬಂದಿರುವ ವ್ಯಕ್ತಿ. ನೆರಳಲ್ಲಿ ತಂಪಾಗಿ, ಹಾಗೆ ಹಾಡ್ಕೋತ ಹಾಡ್ಕೋತ ನಿಂತುಬಿಟ್ರು, ಆಮೇಲೆ ಜನ ಹಾಡಲಿಕ್ಕೆ ಶುರು ಮಾಡಿದರು. ಹಾಯಾಗಿರುವೆ ರಾಘವೇಂದ್ರ, ಕಣ್ಣಲ್ಲಿ ನೀರು ಬಂತು ಅವರಿಗೆ. ಎಲ್ಲರೂ ಕಂಟಿನ್ಯೂ ಮಾಡಿದರು, ಹಾಲೆಲ್ಲಾದರೂ ಹಾಕು. ಈ ವ್ಯಕ್ತಿ ಅಂದರೆ ನಮ್ಮ ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಸರ್ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತುಬಿಟ್ರು ಅಲ್ಲೇ. ಆಮೇಲೆ ಹಿಂದಿರುವ ಆ ಮ್ಯೂಸಿಷಿಯನ್ಸ್ ಎಲ್ಲ ನೋಡ್ತಾ ಇದ್ರು. ಆ ದೃಶ್ಯ ನೋಡಿ ನನಗೂ ಸಂತೋಷವಾಯಿತು. ಅಷ್ಟೇ ನನಗೆ ಗೊತ್ತು, ವಿಜಯ್ ಪ್ರಕಾಶ್ ಸರ್ ಅವರ ಕಾರ್ಯಕ್ರಮದಲ್ಲಿ ಒಂದು ಬಂದಿದ್ದರು, ರಮೇಶ್ ಅವರು ನಡೆಸಿಕೊಡ್ತಾರಲ್ಲ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅವರ ಆ ಕಷ್ಟವನ್ನು ನೋಡಿದಾಗ, ಏಕೆಂದರೆ ಆತ್ಮೀಯರೇ ಮುಂಬೈನಲ್ಲಿ ನಾನು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡುವಾಗ ವಿಜಯ್ ಪ್ರಕಾಶ್ ಸರ್ ಅವರಿಗೆ ಭೇಟಿ ಕೂಡ ಆಗಿದ್ದೆ. ಎಸ್, ಭೇಟಿ ಕೂಡ ಆಗಿದ್ದೆ ಅವರನ್ನು. ಆ್ಯಂಡ್ ಅಫ್ಕೋರ್ಸ್ ಅವ್ರು ನೆನಪಿಟ್ಕೋತಾರೋ ಇಲ್ಲೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ಮಾತ್ರ ನಾನು ನೆನಪಿಟ್ಕೋತೇನೆ. ಏಕೆಂದರೆ ಆತ್ಮೀಯರೇ, ಆವಾಗ ನನಗೆ ಇವರು ಕನ್ನಡ ಚಿತ್ರರಂಗದ ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಸರ್ ಅಂತ ಗೊತ್ತಿದ್ರಿಗಿಲ್ಲ. ಅದು ಈಸ್ ಈಸ್ ವಿಷಯ 11 ವರ್ಷದಿಂದ ವಿಷಯ ಇರ್ಬೋದು. ಅಫ್ಕೋರ್ಸ್ ನಾನು ಕಾಲೇಜ್ನಲ್ಲಿ ಕಾಲೇಜ್ ಮುಗಿಯೋದು ಫೇಲ್ ಆಗಿ ನಾನು ಅಲ್ಲಿ ಹೋದನ್ನೆಲ್ಲ ಆವಾಗಿನ ವಿಷಯ ಇದು. ಆವಾಗ ನಾನು ಅವರಿಗೆ ಒಂದು ಸ್ಟುಡಿಯೋನಲ್ಲಿ ಭೇಟಿಯಾದಾಗ, ನಾನು ಇವರು ಶಾನ್ ಅಂತ ತಿಳ್ಕೋ, ಶಾನ್ ಅಂತ ಒಬ್ಬ ಹಿಂದಿ ಗಾಯಕರು, ಬಹಳ ಫೇಮಸ್ ಹಿಂದಿ ಗಾಯಕರಿದ್ದಾರೆ, ನಮ್ಮ ಕನ್ನಡ ಸಿನಿಮಾದಲ್ಲಿಯೂ ಹಾಡಿದ್ದಾರೆ. ಶಾನ್ ಅವರು ಯಾವ ಒಂದು ಹಾಡು ಕನ್ನಡ ಸಿನಿಮಾದಲ್ಲಿ ಇದೆ ನೋಡೋಣ ಒಂದು ನಿಮಿಷ. ಶಾನ್ ಸಾಂಗ್ ಇನ್ ಕನ್ನಡ, ಸೊ ಅವರು ಅಂತ ತಿಳ್ಕೊಂಡು ಕೂತಿದ್ದೆ ನಾನು, ಮಾತನಾಡಿದೆ. ಆ್ಯಂಡ್ ಶಾನ್ ಅವರು, ಎಸ್, ಏನೋ ಬಂತಾರ ಆ ಹಾಡಿದೆ ನೋಡಿ, ಹುಡುಗಾಟ ಚಿತ್ರದ್ದು. ಆಮೇಲೆ ಬಹಳಷ್ಟಿದೆ, ಉಸಿರೆ ಉಸಿರೆ ಅದು ಇದೆ. ಆಮೇಲೆ ಏನೋ ಒಂಥರ ಒಂದು ಫೇಮಸ್ ಇದೆ ನೋಡಿ ಸ್ನೇಹಿತರೆ, ಅದರಾಗ ನಿಮ್ಗೆ ಗೊತ್ತಾಯ್ತಲ್ಲ, ಏನೋ ಒಂಥರ ಆ ಗಾಯಕರು ಆ್ಯಂಡ್ ನಮ್ಮ ವಿಜಯ್ ಪ್ರಕಾಶ್ ಸರ್ ಸೇಮ್ ಕಾಣಿಸ್ತಾರ. ನಾನು ಅವರಂತ ತಿಳ್ಕೊಂಡು ಕೈ ಹಿಡಿದು ನಮಸ್ಕಾರ ಮಾಡಿ, ಆಮೇಲೆ ಅವ್ರು ಹೇಳಿದ್ರು ನ್ಯೂ ಕರ್ನಾಟಕದ ಅವರ ಅಂತ. ಶಾಕ್ ಆಯ್ತು, ನಾನು ಇವ್ರಿಗೆ ಕನ್ನಡ ಹೆಂಗೆ ಬರ್ತದೆ ಅಂತ. ಆಮೇಲೆ ನನಗೆ ಯಾರು ಪರಿಚಯಿಸಿ ಕೊಟ್ರಲ್ಲ, ಅವ್ರು ಹೇಳಿದ್ರು ಇವರು ವಿಜಯ್ ಪ್ರಕಾಶ್. ನಾನು ಅವತ್ತು ಅಷ್ಟು ಧ್ಯಾನ ಕೊಡಲಿಲ್ಲ, ವಿಜಯ್ ಪ್ರಕಾಶ್ ಯಾರೇ ಇರ್ಬೋದು ಬಿಡ್ರಿ ಅಂತ. 11 ವರ್ಷ ಹಿಂದಿನ ವಿಷಯ ಇದು, ನನಗೆ ಇವತ್ತಿಗೂ ನೆನಪಿದೆ, ಏಕೆಂದರೆ ಸೇಮ್ ಕಾಣಿಸ್ತಾರೆ ರೀ. ಆ್ಯಂಡ್ ಐ ಲವ್ ಶಾನ್, ಶಾನ್ ಅವರ ಧ್ವನಿ, ಶಾಂತನು ಮುಖರ್ಜಿ ಅಂತ ಅವರ ಗಾಯಕರು ಇವರು. ಆ್ಯಂಡ್ ಇನ್ನೊಬ್ಬರು, ನಾನು ಯಾವತ್ತೂ ಬೇರೆ ಎಷ್ಟೇ ಗಾಯಕರು ಬಂದರೆ ನಾನು ಅವರಿಂದ ದೂರ ಹೋಗೋದಿಲ್ಲ, ವಿಚ್ ಇಸ್ ಸೋನು ನಿಗಮ್ ಅವರು. ಅವರನ್ನು ಬಿಟ್ಟು ನಾನು ಇನ್ನು ಬೇರೆ ಕಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೋನು ನಿಗಮ್ ಆಯಿತು, ಶಾನ್ ಆಯಿತು. ಸೊ ಬೇಸಿಕಲಿ ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಸರ್ ಅವರನ್ನು ನೋಡಿ ಭೇಟಿ ಮಾಡಿದ್ದ ಆ ದಿನಗಳು ಇನ್ನೂ ನೆನಪಿದೆ, ಆ ಕ್ಷಣ ಇನ್ನೂ ನೆನಪಿದೆ. ಬಹಳ ಬಹಳ ಸರಳವಾದ ವ್ಯಕ್ತಿ. ಸೊ ಕಷ್ಟದಿಂದ ಬಂದಿರೋ ವ್ಯಕ್ತಿ ಇವತ್ತು ಆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋ ನೋಡಿದಾಗ

ನನಗೆ ಅರ್ಥ ಆಯಿತು, ಕಣ್ಣು ತುಂಬಿ ಬಂತು. ಸೊ ಆತ್ಮೀಯರೇ, ಬರೇ ಗೀತೆ ಕೇಳಲಿಕ್ಕೆ ಹೋಗಬೇಡಿ. ಗೀತೆಯಲ್ಲಿರೋ ಆ ಸಾಹಿತ್ಯ, ಆ ಶಬ್ದಗಳು, ಅದ್ರ ಮೇಲೂ ಫೋಕಸ್ ಮಾಡಿ. ಬಿಸಿಲಲ್ಲಿ ತಂಪಾಗಿ ನೆರಳಲ್ಲಿ, ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಅಲ್ಲಿರುವೆ ರಾಘವೇಂದ್ರ. ಕಷ್ಟ ಯಾರಿಗಿಲ್ಲ, ನನಗೂ ಇದೆ ನಿಮಗೂ ಇದೆ. ನೋವು ಯಾರಿಗಿಲ್ಲ, ನನಗೂ ಇದೆ ನಿಮಗೂ ಇದೆ. ಸಮಸ್ಯೆ ಯಾರಿಗಿಲ್ಲ, ನನಗೂ ಇದೆ ನಿಮಗೂ ಇದೆ. ನಗು ನಗುತ್ತಾ ಅಲ್ಲಿರುವುದೇ ರಾಘವೇಂದ್ರ. ನೀವು ನಂಬಿರೋ ದೇವರ ಹೆಸರು ತಗೊಳ್ಳಿ, ನಗು ನಗುತ್ತಾ ಇರ್ರಿ. ಕೇಳಕ್ಕೆ ಮಸ್ತ್ ಅನ್ಸ್ತದ, ಆದರೆ ಅಳವಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಟಫ್ ಆಗ್ತದ. ಅಭ್ಯಾಸ ಮಾಡ್ಕೋಬೇಕು. ಆಲ್ ರೈಟ್, ಬನ್ನಿ. ನಮ್ಮ ರೇಣುಕಾ ಕಾಮ್ಕರ್ ಅವರಿಗೆ ಈ ಹಾಡು. ರೇಣುಕಾ ಕಾಮ್ಕರ್ ಅವರೇ, ನಿಮ್ಮ ಹೆಸರಲ್ಲಿಯೂ ದೇವಿ, ಆ್ಯಂಡ್ ಇವತ್ತು ಗಣಪನ ವಿಸರ್ಜನೆ. ಸೊ ಡಬಲ್ ಆಶೀರ್ವಾದ, ದೇವಿಯ ಆಶೀರ್ವಾದ ಹಾಗೂ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಹಾಡನ್ನು ಕೇಳಿ.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಹೃದಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ನಿಮ್ಮ ತಾಯಿ ದೃಷ್ಟಿಯಲ್ಲಿ ನೀನು ಮಗ, ನನ್ನ ದೃಷ್ಟಿಯಲ್ಲಿ ಬಾಲಗೋಪಾಲ. ದುಷ್ಟನ್ನ ಧ್ವಂಸ ಮಾಡೋದಕ್ಕೆ ಪಾಂಡುರಂಗ ಶ್ರೀಕೃಷ್ಣನಾಗಿ ಅವತರಿಸಿದ. ಬಂಜೆಯನ್ನ ಹೆಸರಿನಿಂದ ನಿಮ್ಮ ತಾಯಿಯನ್ನ ಕಾಪಾಡಿ ನಮ್ಮ ವಂಶನ ಉದ್ಧಾರ ಮಾಡೋದಕ್ಕೆ ಬಂದಿರೋ ವಿಠಲ ನೀನು. ಎಲ್ಲೋ ಹುಟ್ಟದ ಗಂಟಿಗೆ, ಎಲ್ಲೋ ಹುಟ್ಟದ ಹೆಣ್ಣನ್ನು ಗಂಟು ಹಾಕಿ ಕಾಮನ ಆಟ ಆಡಿಸಿ ನಿನ್ನಂತಹ ಸಂತಾನನ ಕೊಡ್ತಾನೆ ಪಾಂಡುರಂಗ. ಮತ್ತೆ ಈ ಸಂತಾನಕ್ಕೆ ಜೊತೆ

0: ಆ ಜೊತೆಗೆ ಮತ್ತೆ ಸಂತಾನ, ಹೀಗೆ ಚಕ್ರದ ಹಾಗೆ ಸುತ್ತಾ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಪಾರಾಗಬೇಕಾದ್ರೆ ಪಾಂಡುರಂಗನ ದಯೆ ಬೇಕು, ಅದಕ್ಕೆ ಭಕ್ತಿ ಬೇಕು.
1: ಅದು ಯಾವಾಗಲೂ ಇಲ್ಲಿ ತುಂಬಿಕೊಂಡಿರಬೇಕು.
0: ಈ ಹುಟ್ಟದಬ್ಬ ದಿವಸ ನಾನು ನಿನಗೆ ಕೊಡೋ ಬಹುಮಾನ ಏನು ಗೊತ್ತಾ?

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ.

0: success strategy.
1: ಸ್ವಾಮಿ, ನೈವೇದ್ಯ ಸ್ವೀಕರಿಸು.
2: ಸ್ವಾಮಿ, ರುಕ್ಮಿಣಿ ಲೋಲ, ನೈವೇದ್ಯ ಸ್ವೀಕರಿಸು. ಸ್ವೀಕರಿಸು ಸ್ವಾಮಿ, ಸ್ವೀಕರಿಸು.
1: ಯಾಕೆ ಸ್ವಾಮಿ ಇವತ್ತು ನೈವೇದ್ಯ ಸ್ವೀಕರಿಸ್ತಾ ಇಲ್ಲ?
2: ನಿನಗೆ ನನ್ನ ಮೇಲಿದ್ದ ಕೃಪೆಯ ಕಡಿಮೆ ಆಯ್ತೆ?
3: ಭಗವಾನ್, ನನ್ನ ಸಹಸ್ರ ಅಪರಾಧಗಳನ್ನು ಕ್ಷಮಿಸು, ಕ್ಷಮಿಸು ಸ್ವಾಮಿ. ವಿಠಲ
4: ನಾಮದೇವ, ಯಾಕೆ ವ್ಯಸನ ಪಡ್ತಾ ಇದ್ದೀಯಾ?
5: ನನ್ನ ಆರಾಧ್ಯ ದೈವ ನನ್ನ ಕಡೆಗೆ ಹೋಗೊಡ್ತಾ ಇಲ್ಲ ಪೂಜ್ಯರೇ.
4: ಬಹುಶಃ ಸ್ವಾಮಿ ಇಲ್ಲಿಲ್ಲ ಅಂತ ಕಾಣಿಸುತ್ತೆ. ಯಾವ ಮಹಾಭಕ್ತನ ಉದ್ಧಾರಕ್ಕಾಗಿ ಎಲ್ಲಿ ಹೋಗಿದಾನೋ ಈ ಭಕ್ತವತ್ಸಲ.
5: ನನಗಿಂತ ಮಹಾಭಕ್ತ ನನ್ನ ಸ್ವಾಮಿಗೆ ಬೇರೆ ಯಾರಿದ್ದಾರೆ ಪೂಜ್ಯರೇ? ಯಾರು ಆ ಮಹಾಭಕ್ತ?

ನಮಸ್ಕಾರ. 90.4 ಎಫ್ಎಂ ಕೆಎಲ್ಇ ವೇಣುಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದೀರಾ ಮಿಶ್ರ ಮಾಧುರ್ಯ ಕಾರ್ಯಕ್ರಮವನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಗಾಯನವನ್ನು ಹಾಡಲಿದ್ದಾರೆ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು.

ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ಇದುವರೆಗೂ ಕೇಳಿದಿರಿ ಮಿಶ್ರ ಮಾಧುರ್ಯ ಕಾರ್ಯಕ್ರಮವನ್ನ. ನಮ್ಮ ಇವತ್ತಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನವನ್ನು ಪ್ರಸ್ತುತಪಡಿಸಿದವರು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು. ಹೀಗೆ ಕೇಳ್ತಾ ಇರಿ 90.4 FM KLE ವೇಣುಧ್ವನಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು.

0: ಇಂದಿಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು. ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ನಿತಿನ್ ಸುತಾರ್. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮವಿದು KLE ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಹಾರ್ಟ್ ಅಲ್ಲಿರೋ ಹಾರ್ಮೋನಿಯಂ. ಚಿತ್ರ ಬೃಂದಾವನ, ಗಾಯಕರು ಟಿಪ್ಪು, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ, ಸಾಹಿತ್ಯ ಕವಿರಾಜ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲ ಕಾರ್ಯಕ್ರಮದ ಮುಂದಿನ ಗೀತೆ ಅಂತಮ್ಮ. ಚಿತ್ರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಗಾಯಕರು ಯಶ್. ಸಾಹಿತ್ಯ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

0: ಇದ್ ಬಿಡ್ಲ ನಾನು ಹಂಗೋ ಹಿಂಗೋ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು.
1: ಕಾರ್ಯಕ್ರಮದ ಮುಂದಿನ ಗೀತೆ ಚೆಲ್ಲಿದರು ಮಲ್ಲಿಗೆಯ, ಗಾಯಕರು ಸೋನು ನಿಗಮ್, ಚಿತ್ರ ರಾಜಾ ಹುಲಿ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ನೀನಿರದೆ. ಗಾಯಕರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಚಿತ್ರ ಜಂಗ್ಲಿ. ಹಾಡನ್ನ ಕೇಳಿ ಆನಂದಿಸಿ.

ಇದು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು KLE ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ನೀರಳ್ಳಿ ಸಣ್ಣ. ಗಾಯಕರು ಸೋನು ನಿಗಮ್ ಹಾಗೂ ಸುನಿತಾ ಗೋಪರಾಜ್. ಸಾಹಿತ್ಯ ಜಯಂತ್ ಕಾಯ್ಕಿಣಿ. ಚಿತ್ರ ಹುಡುಗರು ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಕೊನೆ ಗೀತೆ ಏನೆಂದು ಹೆಸರಿಡಲಿ? ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಚಿತ್ರ ಅಣ್ಣಾ ಬಾಂಡ್, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ. ಹಾಡನ್ನ ಕೇಳಿ

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ.

ಪ್ರೀತಿಯ ಸಂಗೀತಾ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ, ನೀವು ಎಲ್ಲ ಬರ್ರಿ. 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM ವೇಣು

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

0: ಅಪ್ಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ.
0: ಈತ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल

0: कभी कभी माँ बनने का सफर होता है थोड़ा लंबा, बट यू आर नॉट अलोन। खेली फर्टिलिटी सेंटर इज विथ यू विथ साइंस, सोल एंड सेंसिटिविटी। जिंदगी को दो नई शुरुआत खेली IVF के साथ। खेली फर्टिलिटी सेंटर, OPD नंबर 97, शरावती सेकेंड फ्लोर, खेली डॉक्टर प्रभाकर पूरे हॉस्पिटल एंड MRC बेलगावी। फोन नंबर 08312551530 एंड 247377 एक्सटेंशन 1530।
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಿಮ್ಮೊಂದಿಗೆ ನಾನು ಅನುಪಮಾ. ಪೋಷಣ್ ಮಾಸದ ವಿಶೇಷ ಕಾರ್ಯಕ್ರಮವಿದು. ಹಾಗಿದ್ರೆ ಪೌಷ್ಟಿಕ ಆಹಾರ ಅಂದ್ರೇನು, ನಮ್ಮ ದಿನನಿತ್ಯದ ಆಹಾರದಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇರಬೇಕು, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಿಗೂ ಪೌಷ್ಟಿಕತೆಯ ಅವಶ್ಯಕತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ಪವಿತ್ರ ಉದಪುಡಿಯವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ.
0: ಮೇಡಮ್, ಈಗ ಪೋಷಣೆ ಅಂದ್ರೆ ಏನು ಅಂತ ಆಯುರ್ವೇದದ ಪ್ರಕಾರ?
1: ಪೋಷಣ ಅಂದರೆ ನಮ್ಮ ದೇಹಕ್ಕೆ ಆಹಾರದಿಂದ ನಮ್ಮ ದೇಹ ಧಾತುಗಳು ಎಲ್ಲ ಪುಷ್ಟಿಯಾಗುವುದು, ನಾವು ತಿನ್ನೋ ಆಹಾರ ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ಅದಕ್ಕೆ ಪೋಷಣೆ ಅಂದರೆ ನಾವು ತಿನ್ನುವಂಥ ಆಹಾರ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲೂ ಆರೋಗ್ಯವನ್ನು ಉಂಟು ಮಾಡುವುದು ಪೋಷಣೆ ಅಂತ ಹೇಳ್ಬೋದು.
0: ಈಗ ಪೋಷಣ ಮಾಸವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಹಾಗಿದ್ರೆ ಪೋಷಣ ಮಾಸ ಅಂದರೆ ಏನು ಅಂತ?
1: ಪೋಷಣ ಮಾಸ ಉತ್ತಮ ಪೋಷಣೆ, ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಅಪೌಷ್ಟಿಕತೆಯ ತಡೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನವಾಗಿದೆ. ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಮಾತ್ರವಲ್ಲದೆ ಪ್ರತಿಯೊಬ್ಬರೂ ಸಮತೋಲನ ಆಹಾರ ಸೇವಿಸುವುದು ಮುಖ್ಯ. ಪೋಷಣೆ ಎಂದರೆ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವುದು.
0: ಮೇಡಮ್, ಈಗ ಆಯುರ್ವೇದದಲ್ಲಿ ಆಹಾರಕ್ಕೆ ಎಷ್ಟು ಮಹತ್ವ ಇದೆ ಅಂತ?
1: ಆಯುರ್ವೇದದಲ್ಲಿ ಆಹಾರವನ್ನು ಆರೋಗ್ಯಕರ ಪ್ರಮುಖ ಆಧಾರ ಅಂತ ಪರಿಗಣಿಸ್ತಾರೆ. ಆಯುರ್ವೇದದ ಪ್ರಸಿದ್ಧ ತತ್ವ ಹೊಂದಿದೆ, ಆಹಾರ ಸಂಭವೋ ದೇಹ ಅಂತ. ನಮ್ಮ ದೇಹದ ನಿರ್ಮಾಣ ಮತ್ತು ಪೋಷಣೆ ಆಹಾರದಿಂದಲೇ ಆಗುತ್ತದೆ. ಸರಿಯಾದ ಆಹಾರ ಆರೋಗ್ಯವನ್ನು ಕಾಪಾಡುತ್ತದೆ, ತಪ್ಪಾದ ಆಹಾರ ರೋಗಕ್ಕೆ ಕಾರಣವಾಗಬಹುದು.
0: ಈಗ ತಾವು ಹೇಳ್ತಾ ಇದ್ದೀರಾ ಮೇಡಮ್, ಸರಿಯಾದ ಆಹಾರ ಆರೋಗ್ಯವನ್ನು ಕಾಪಾಡುತ್ತೆ, ತಪ್ಪಾದ ಆಹಾರ ಆರೋಗ್ಯವನ್ನು ಕೆಡಿಸುತ್ತೆ ಅಂತ. ಹಾಗಿದ್ರೆ ಆರೋಗ್ಯಕರ ಆಹಾರ ಅಂದರೆ ಏನು ಅಂತ?
1: ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂಥ ಅನುಗುಣವಾಗಿರುವಂಥ ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿಗಳು, ಹಣ್ಣುಗಳು, ಹಾಲು ಅಥವಾ ಸೂಕ್ತವಾಗಿರುವಂತಹ ಪ್ರೋಟೀನ್ಸ್ ಅಂಶಗಳು, ಆರೋಗ್ಯಕರ ಕೊಬ್ಬುಗಳು ಮತ್ತು ಸಾಕಷ್ಟು ನೀರನ್ನು ಒಳಗೊಂಡ ಆಹಾರವೇ ಆರೋಗ್ಯಕರ ಆಹಾರ ಅಂತ ಹೇಳ್ಬೋದು ನಾವು. ಈ ಮಾಡರ್ನಲ್ಲಿ ನ್ಯೂಟ್ರಿಷನ್ ಅಂತ ಒಂದು ಪದ ಇತ್ತೀಚೆಗೆ ನಾವು ತುಂಬ ಕೇಳ್ತೀವಿ. ಅದರ ಪ್ರಕಾರ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಇವುಗಳನ್ನು ಒಳಗೊಂಡಿರುವಂಥ ಆಹಾರವನ್ನು ನಾವು ನ್ಯೂಟ್ರಿಷಿಯಸ್ ಫುಡ್ ಅಂತ ಕರಿತೀವಿ. ಅದೇ ಆಯುರ್ವೇದದಲ್ಲಾದರೆ ಸಿರಿಧಾನ್ಯಗಳು, ಬೇಳೆಕಾಳುಗಳು ಮತ್ತು ಬೀಜಗಳು ಇವಕ್ಕೆ ತುಂಬ ಮುಖ್ಯ ಅಂಶವನ್ನು ನಾವು ಕೊಡ್ತೀವಿ. ಹಾಗೆ ಆಹಾರ ಸೇವಿಸುವುದು, ಇದರ ಆಹಾರದಿಂದ ಜೀರ್ಣವಾಗುವುದು, ಅದರಲ್ಲಿ ನಮ್ಮ ಅಗ್ನಿಯು ತುಂಬ ಮುಖ್ಯವಾದ ಪಾತ್ರವನ್ನು ತಗೊಳ್ಳುತ್ತೆ. ಜೀರ್ಣವಾದ ಆಹಾರ ದೇಹಕ್ಕೆ ಸರಿಯಾಗಿ ಉಪಯೋಗವಾಗಬೇಕು, ಆದ್ದರಿಂದ ಧಾತುಗಳಿಗೂ ಪೋಷಣೆ ಆಗಬೇಕು. ಧಾತುಗಳು ಅಂದರೆ ನಮ್ಮ ದೇಹದಲ್ಲಿ 7 ಧಾತುಗಳು ಬರುತ್ತೆ. ರಸದಿಂದ ರಕ್ತಧಾತು, ರಕ್ತದಿಂದ ಮಾಂಸ, ಮಾಂಸದಿಂದ ಮೇಧಧಾತು, ಮೇಧದಿಂದ ಮಜ್ಜ, ಹಾಗೆ ಅಸ್ಥಿ ಶುಕ್ರಧಾತುಗಳು ನಿರ್ಮಾಣವಾಗುತ್ತವೆ. ಸೊ ಈ ಎಲ್ಲ ಧಾತುಗಳಿಗೂ ಪೋಷಣೆ ಸಿಗಬೇಕು ಅಂದರೆ ನಾವು ತಿಂತಿರುವಂಥ ಫುಡ್ಡಲ್ಲಿ ನಮಗೆ ಪ್ರಾಪರಾಗಿ ಪ್ರೋಟೀನ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ಹಿತಮಿತದಲ್ಲಿ ಸೇವನೆ ಮಾಡಬೇಕು. ನಾವು ಬರೀ ನಮ್ಮ ಫುಡ್ಡಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಅಂಶ ಇರಬಾರ್ದು, ಎಲ್ಲನೂ ಒಳಗೊಂಡಿರಬೇಕು. ಅಂದರೆ ರೆಡಿಮೇಡ್ ಪ್ಲೇಟ್ ಅಂತ ಹೇಳ್ತಾರೆ ಒಂದು, ಅಂದರೆ ಅದರಲ್ಲಿ ಒಂದು ಪೋರ್ಷನ್ ಪ್ರೋಟೀನ್ ಇರಬೇಕು, ಒಂದು ಪೋರ್ಷನ್ ಕಾರ್ಬೋಹೈಡ್ರೇಟ್, ಒಂದು ಪೋರ್ಷನಲ್ಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಇದೆಲ್ಲ ಸೇರಿನೇ ಒಂದು ಪ್ರಾಪರ್ ನ್ಯೂಟ್ರಿಷಿಯಸ್ ಪ್ಲೇಟ್ ಆಗಿ ಪ್ರಿಪೇರ್ ಆಗುತ್ತೆ. ಇದನ್ನು ನಾವು ತುಂಬ ಗಮನದಲ್ಲಿ ಇಟ್ಕೊಳ್ಬೇಕು ನಮ್ಮ ಪೋಷಣೆ ಬಗ್ಗೆ ಯೋಚನೆ ಮಾಡಬೇಕಾದ್ರೆ.
0: ಮೇಡಮ್, ಈಗ ಸಾಮಾನ್ಯವಾಗಿ ದಿನಕ್ಕೆ ಎಷ್ಟು ಬಾರಿ ಊಟ ಮಾಡಬೇಕು ಅಂದರೆ, ಜನರಲ್ ಆಗಿ ಇವಾಗ 3 ಊಟ ಮಾಡಬೇಕು ಅಂತ ಹೇಳ್ತಾರೆ, ಮಧ್ಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಸೇವಿಸಬಹುದಾ ಆಯುರ್ವೇದದ ಪ್ರಕಾರ?
1: ಹೌದು ಮ್ಯಾಮ್, ಎಲ್ಲರಿಗೂ ಒಂದೇ ನಿಯಮ ಅಂತ ಇರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ವಯಸ್ಸು, ಅವನ ಹಸಿವು, ಕೆಲಸದ ಸ್ವರೂಪ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಆಹಾರದ ಸಮಯ ಮತ್ತು ಪ್ರಮಾಣವನ್ನು ಹೊಂದಿಸಿಕೊಳ್ಳಲೇಬೇಕು. ಅಂದರೆ ನೀವು ಕೇಳಿದ್ರಲ್ಲ ಮಿಡಲ್ ಮಧ್ಯದಲ್ಲಿ ಏನಾದರೂ ಸೇವಿಸ್ಬೋದಾ ಅಂತ, ಅದು ವ್ಯಕ್ತಿಯ ಜೀರ್ಣಕ್ರಿಯೆಗೆ ಸಂಬಂಧಿಸಿರುತ್ತದೆ. ಚೆನ್ನಾಗಿ ಹೊಟ್ಟೆ ಹಸಿರು

0: ಇರೋರು, ಮೆಟಬಾಲಿಕ್ ರೇಟ್ ಜಾಸ್ತಿ ಇರುವವರು, ಮಿಡಲ್ ಅಲ್ಲಿ ತುಂಬಾ ಹೊಟ್ಟೆ ಹಸಿ ಆಗುತ್ತೆ ಅಂತವರು ಒಂದು ಹಣ್ಣನ್ನ ಅಥವಾ ಡ್ರೈ ಫ್ರೂಟ್ಸ್ ಗಳನ್ನ ನೆನೆ ಇಟ್ಕೊಂಡು ಅಥವಾ ಜ್ಯೂಸ್ ಗಳನ್ನ ಅಥವಾ ಎಳನೀರು ಈ ತರ ಪದಾರ್ಥಗಳನ್ನ ಸೇವಿಸಬಹುದು. ಆದರೆ ಒಂದ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಒಂದು ಬರುತ್ತೆ ಆಯುರ್ವೇದದಲ್ಲಿ, ಅಂದ್ರೆ ಟೈಮ್ ಫಿಕ್ಸ್ಡ್ ಫಾಸ್ಟಿಂಗ್ ಮತ್ತೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ. ಟೈಮ್ ಫಿಕ್ಸ್ಡ್ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ವರೆಗೂ ಊಟ ಮಾಡೋದು. ನೀವು 10 ಗಂಟೆ ಒಳಗೆ ತಿಂದಿರೋದು 2 ಗಂಟೆಯಿಂದ ಪಚನ ಆಗಕ್ ಸ್ಟಾರ್ಟ್ ಆಗುತ್ತೆ. 2-3 ಗಂಟೆ ತಗೊಂಡ್ರೆ 4-6 ಗಂಟೆ ಅದು ನಮ್ಮ ದೇಹಕ್ಕೆ ಪಚನಗೊಂಡಂತ ಆಹಾರ ಎಲ್ಲಾ ರಕ್ತನಾಳಗಳಿಗೂ ಹೋಗಿ ಅಲ್ಲಿ ಪೋಷಣೆಯನ್ನ ಕೊಡುತ್ತೆ ನಮಗೆ. ಸೊ ಈ ಒಂದು ಟೈಮಿಂಗ್ನ ನಾವು ತುಂಬ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ರಾತ್ರಿ ಲೇಟ್ ನೈಟ್ ಡಿನ್ನರ್ಸ್ ಮಾಡುವಂಥವ್ರು ಸಾಮಾನ್ಯವಾಗಿ 7 ಗಂಟೆ ಅಥವಾ 8 ಗಂಟೆ ಆದಮೇಲೆ ಆದಷ್ಟು ಊಟವನ್ನು ಮಾಡಬಾರ್ದು. ಅಷ್ಟೊಂದು ಹೊಟ್ಟೆ ಹಸಿತಿದೆ ಅಂದರೆ ಲೈಟ್ ಫುಡ್ಡಾಗಿ ಏನಾದ್ರು ಒಂದು ಕಿಚಡಿನೋ ಆ ಥರ ಹಣ್ಣುಗಳು ಇಲ್ಲ ಜ್ಯೂಸಸ್ಗಳು ಈ ಥರ ಒಂದು ಆಹಾರಗಳನ್ನು ತಗೋಬೇಕು.
1: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ಪೋಷಣ್ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ಪವಿತ್ರ ಉದಪುಡಿಯವರು. ಮೇಡಮ್, ಇವಾಗ ಮಿತಾಹಾರ ಅಂತ ಕೇಳ್ತಾ ಇರ್ತೀವಿ, ಆದ್ರೆ ನಿಜವಾಗಿಯೂ ಮಿತಾಹಾರ ಅಂದ್ರೇನು? ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಬಾರ್ದು ಅಂತ ಅಷ್ಟೇನಾ, ಅಥವಾ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರಮಾಣದ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಸಿಗುವಂತೆ ಆಹಾರ ಸೇವಿಸೋದ, ಯಾವ ರೀತಿ ಅಂತ ಮಿತಾಹಾರ ಅಂದ್ರೆ ಆಯುರ್ವೇದದ ಪ್ರಕಾರ?
1: ಮಿತಾಹಾರ ಅಂದ್ರೆ ದೇಹಕ್ಕೆ ಎಷ್ಟು ಸಾಕಾಗುತ್ತೆ ಅಷ್ಟು ಪೋರ್ಷನ್ ಅಲ್ಲಿ ತಿನ್ನೋದು ಮಿತಾಹಾರ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೆಪಾಸಿಟಿ ಬೇರೆ ಬೇರೆ ತರ ಇರುತ್ತೆ. ಎಲ್ಲರಿಗೂ ಹೊಟ್ಟೆ ಜಾಸ್ತಿ ಹಸಿವಾಗಲ್ಲ. ಎಲ್ಲರದ್ದು ಒಬ್ರು ಎರಡು ಚಪಾತಿ ತಿಂತಾರೆ ಅಂದ್ರೆ ಇನ್ನೊಬ್ಬರದ್ದು ಕೆಪಾಸಿಟಿ 3-4 ಇರುತ್ತೆ. ಅವರವರ ದೇಹಕ್ಕೆ ಸಂಬಂಧಪಟ್ಟಂತೆ, ಅವರವರ ಅಗ್ನಿಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಅದನ್ನ ನಾವು ಗಮನದಲ್ಲಿಟ್ಕೊಂಡು ಸೇವಿಸುವುದು ಮಿತಾಹಾರ ಅಂತ ಕರಿತೀವಿ. ಜಾಸ್ತಿ ಹೊಟ್ಟೆ ಕಂಠ ಪೂರ್ತಿ ಊಟ ಮಾಡೋದು, ಮತ್ತೆ ಎರಡು ಊಟದ ಮಧ್ಯೆ ಗ್ಯಾಪ್ ಅನ್ನ ಕಡಿಮೆ ಕೊಡೋದು. ಏನೋ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿರ್ತೀವಿ, ಸಂಜೆ ಏನೋ ಸ್ನ್ಯಾಕ್ಸ್ ಬೇಕಾಗಿರುತ್ತೆ ಅಂತ ನಮ್ಮ ಬ್ರೈನ್ ಹೇಳ್ತಿರುತ್ತೆ, ಆದ್ರೆ ನಮ್ಮ ಹೊಟ್ಟೆಗೆ ಅದು ಬೇಕಾಗಿರಲ್ಲ. ಆ ತರ ಊಟ ಮಾಡೋದು ಅದೆಲ್ಲ ಮಿತ್ಯಾಹಾರ ಅಂತ ಕರಿತೀವಿ. ಅದನ್ನ ಮಾಡಕ್ ಹೋಗ್ಬಾರ್ದು. ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಲ್ಲದೆ ಸೂಕ್ತ ಪ್ರಮಾಣದಲ್ಲಿ ಆಹಾರ ಸೇವಿಸುವುದೇ ಮಿತಾಹಾರ. ಅತಿಯಾಗಿ ತಿನ್ನುವುದರಿಂದ ಅಜೀರ್ಣ, ಭಾರವಾದ ಅನುಭವ, ಉಬ್ರಾಗದು, ಹುಳಿ ತೆಗ್ಬರದು, ತೂಕ ಹೆಚ್ಚಳ ಉಂಟಾಗುವುದು, ಇವೆಲ್ಲ ಮಿತ್ಯಾಹಾರನ ನಾವು ಫಾಲೋ ಮಾಡೋದ್ರಿಂದ ಆಗುವಂತ ಸಮಸ್ಯೆಗಳು. ಬಹಳ ಕಡಿಮೆ ತಿನ್ನುವುದರಿಂದ ಪೋಷಕಾಂಶಗಳ ಕೊರತೆನೂ ಉಂಟಾಗುತ್ತೆ. ಸೊ ಇದಕ್ಕೆ ನಾವು ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೆನಪಲ್ಲಿಟ್ಟುಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಊಟ ಮಾಡಬೇಕು.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಕ್ಕಳ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ತುಂಬಾ ಮುಖ್ಯ ಅಂತ ಹೇಳ್ತಾ ಇರ್ತೀರಾ, ಹಾಗಿದ್ರೆ ಮಕ್ಕಳ ಪೋಷಣೆಯಲ್ಲಿ ಪೋಷಕರು ಮುಖ್ಯವಾಗಿ ಯಾವ ಯಾವ ಅಂಶಗಳಿಗೆ ಗಮನ ಕೊಡಬೇಕು, ಅಂದ್ರೆ ಮಕ್ಕಳ ಊಟದಲ್ಲಿ ಯಾವ ರೀತಿಯ ಆಹಾರ ಇರಬೇಕು ಅಂತ?
1: ಇತ್ತೀಚಿನ ಕಾಲದಲ್ಲಿ ನಾವು ನೋಡಿದ್ರೆ ಮಕ್ಕಳಲ್ಲಿ ತುಂಬಾ ಈ ವಿಟಮಿನ್ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿಗಳನ್ನು ನಾವು ನೋಡ್ತೀವಿ. ಮತ್ತೆ ಮಕ್ಕಳು ತುಂಬಾ ಪ್ಯಾಕೇಜ್ಡ್ ಫುಡ್ಡು, ಬಿಸ್ಕೆಟ್ಸು ಇಂಥದ್ದೆಲ್ಲ ಅವ್ರ ದಿನನಿತ್ಯದಲ್ಲಿ ಒಂದು 2-3 ಪ್ಯಾಕೆಟ್ ಆರು ಸುಮ್ಮನೆ ಬಿಸ್ಕೆಟು, ಕುರ್ಕುರೆಗಳನ್ನ ಇವನ್ನೆಲ್ಲ ಖಾಲಿ ಮಾಡಿಬಿಡ್ತಾರೆ. ಸೊ ಇದನ್ನ ಪೋಷಕರಿಗೆ ಫಸ್ಟ್ ಏನು ಹೇಳಬೇಕು ಅಂದರೆ ಇದನ್ನು ಫಸ್ಟ್ ಕಡಿಮೆ ಮಾಡಬೇಕು. ಮತ್ತು ಇವಾಗ ಅಂತೂ ದೊಡ್ಡವ್ರ ಜೊತೆ, ಇವಾಗ ವಯಸ್ಸಾದವರು ಮತ್ತು ಮಿಡಲ್ ಏಜ್ಡ್ ಪೀಪಲ್, ಜಾಬ್ಗೆ ಹೋಗುವಂಥ ಆಫೀಸ್ಗೆ ಹೋಗುವಂಥವ್ರು, ಇವರೆಲ್ಲನೂ ಬೆಳಗ್ಗೆ ಎದ್ದು ಚಹಾ ಅಥವಾ ಕಾಫಿ ಕುಡಿಯೋದನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಇದನ್ನು ನೋಡಿಬಿಟ್ಟು ಮಕ್ಕಳೂ ಅಷ್ಟೇ, ಮಕ್ಕಳೂ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಒಂದು ಕಪ್ ಟೀ, ಒಂದು ಕಪ್ ಕಾಫಿ, ಅದ್ರ ಜೊತೆಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್, ಇದನ್ನೇ ತಿಂದು ಇದನ್ನೇ ಕುಡಿದೂ ಹೊಟ್ಟೆ ತುಂಬಿಸ್ಕೊಂಡು ಅವರು ಇರ್ತಾರೆ. ಅದಕ್ಕೆ ನಾವು ಬೆಳವಣಿಗೆಗೆ, ಮಕ್ಕಳಿಗೆ ಬೆಳವಣಿಗೆಗೆ ಅಗತ್ಯವಾದ ಪ್ರೋಟೀನ್, ಶಕ್ತಿದಾಯಕ ಆಹಾರ ಅಂದರೆ ಕಬ್ಬಿಣ ಅಂಶ ಇರುವಂಥ, ಕ್ಯಾಲ್ಶಿಯಂ ಇರುವಂಥ ವಿಟಮಿನ್ಗಳು ಮತ್ತು ಇತರ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಯಾವುದ್ರಲ್ಲಿ ಕ್ಯಾಲ್ಶಿಯಂ, ಯಾವುದ್ರಲ್ಲಿ ಕಬ್ಬಿಣ ಅಂಶ ಇರುತ್ತೆ ಅಂತಂದರೆ ಅಂತಹವು ನೆನೆಸಿಟ್ಟಕ್ಕಂಥ ಬೇಳೆಕಾಳುಗಳು, ಮೊಟ್ಟೆ ಸೇವಿಸುವಂಥವರಾದರೆ ಮೊಟ್ಟೆ, ಹಾಲು ಅಥವಾ ಮೊಸರು, ಸೊಪ್ಪು, ತರಕಾರಿಗಳು, ಹಣ್ಣುಗಳು, ವಿವಿಧ ಧಾನ್ಯಗಳನ್ನು, ಈ ಥರ ಪದಾರ್ಥಗಳನ್ನು ಸೇವಿಸಬೇಕು.
0: ಮೇಡಮ್, ಇನ್ನು ಗರ್ಭಿಣಿಯರಿಗೆ ಇಬ್ಬರಿಗೆ ಆಗುವಷ್ಟು ಊಟ ಮಾಡಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಇದು ನಿಜನಾ? ಗರ್ಭಾವಸ್ಥೆಯಲ್ಲಿ ಇಬ್ಬರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಅವರು ಊಟ ಮಾಡಬೇಕಾಗುತ್ತಾ ಹೇಗೆ ಅಂತ?
1: ಹೌದು, ಗರ್ಭಾವಸ್ಥೆಯಲ್ಲಿ ಆಹಾರದ ಪ್ರಮಾಣಕ್ಕಿಂತ ಗುಣಮಟ್ಟ ಮತ್ತು ಪೋಷಕಾಂಶಗಳ ಸಮತೋಲನೆ ತುಂಬಾ ಮುಖ್ಯ ಆಗುತ್ತೆ. ಗರ್ಭಿಣಿಯರಿಗೆ ಪ್ರೋಟೀನ್, ಕಬ್ಬಿಣಾಂಶ, ಫೋಲೇಟ್ ಮತ್ತು ಕ್ಯಾಲ್ಶಿಯಂ ಇವುಗಳನ್ನು ನಾವು, ಬರೀ ಫೋಲೇಟ್ ಮತ್ತು ಕ್ಯಾಲ್ಶಿಯಂಗಳಂತೂ ಈಗ ಎಲ್ಲ ವೈದ್ಯರು ಎಲ್ಲ ಗರ್ಭಿಣಿಯರಿಗೂ ಫಸ್ಟ್ ಮಂತಿಂದಾನೇ ಅವ್ರಿಗೆ ಸ್ಟಾರ್ಟ್ ಮಾಡೋದು ಫೋಲೇಟ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳನ್ನು. ಬಟ್ ಫೋಲೇಟ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳನ್ನು ಬಿಟ್ಟು ನಮ್ಮ ಆಹಾರದಲ್ಲಿಯೇ ಅದು ಸಿಗುತ್ತೆ ಅಂತಾದರೆ ನಾವು ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಪೋಷಕಾಂಶಗಳಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಫೋಲೇಟ್ ಸಮೃದ್ಧ ಆಹಾರಗಳು ಯಾವುವು ಅಂತಂದರೆ ಪಾಲಕ್ ಸೊಪ್ಪು, ಹರಿವೆ ಸೊಪ್ಪು, ದಂಟಿನ ಸೊಪ್ಪು, ಮೆಂತೆ ಸೊಪ್ಪು, ಸಬ್ಬಕ್ಕಿ, ಬ್ರಾಕ್ಲಿ, ಬೀನ್ಸ್, ಅವರೆಕಾಳುಗಳು, ಈ ಥರದ್ದೆಲ್ಲ ಫೋಲೇಟ್ ರಿಚ್ ಫುಡ್ ಅಂತ ನಾವು ಕರಿತೀವಿ. ಇದನ್ನು ಕ್ಯಾಲ್ಶಿಯಂ ಮತ್ತು ಐರನ್, ಕಬ್ಬಿಣಾಂಶ ಇರುವಂಥ ಟ್ಯಾಬ್ಲೆಟ್ ಜೊತೆಗೆ ಇದನ್ನು ನೀವು ಗರ್ಭಿಣಿಯರಿಗೆ ತಿನ್ನಲಿಕ್ಕೆ ಕೊಡ್ಬೋದು.
0: ಖಂಡಿತ ಮೇಡಮ್. ಇನ್ನು ನಮ್ಮ ಊಟದಲ್ಲಿ ಈ ಒಂದು ಸೊಪ್ಪುಗಳಿಗೆ ಎಷ್ಟು ಮಹತ್ವ ಇದೆ ಅಂತ, ಈಗ ಪ್ರತಿದಿನ ನಾವು ಸೊಪ್ಪುಗಳನ್ನು ಆಗ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಅದು ಯಾವ ರೀತಿಯ ಪೋಷಕಾಂಶಗಳನ್ನು ನೀಡುತ್ತೆ, ಹಾಗೆಯೇ ಯಾವ ಯಾವ ಸೊಪ್ಪುಗಳನ್ನು ನಮ್ಮ ಆಹಾರದಲ್ಲಿ ನಾವು ಬಳಸಬೇಕು ಅಂತ ತಾವು ಹೇಳ್ತೀರಾ?
1: ಸೊಪ್ಪುಗಳಲ್ಲಿ ನಾರಿನಾಂಶ, ವಿಟಮಿನ್ಗಳು ಮತ್ತು ವಿವಿಧ ಖನಿಜಾಂಶಗಳು ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾವ ಸೊಪ್ಪುಗಳನ್ನು ಸೇವಿಸಬೇಕು ಅಂದರೆ, ನಾನಾಗಲೇ ಹೇಳ್ದಂಗೆ ಪಾಲಕ್, ಮೆಂತ್ಯ ಸೊಪ್ಪುಗಳು, ರಾಜಗಿರಾ, ಮೆಂತ್ಯ ಸೊಪ್ಪು, ರ್ಯಾಡಿಶ್, ನಾವಿರುವ ಜಾಗದಲ್ಲಿ ಬೆಳೆಯುವಂಥ ತರಕಾರಿಗಳು, ಕುಂಬಳಕಾಯಿ, ಹಾಗಲಕಾಯಿ, ಈ ಥರ ತರಕಾರಿಗಳನ್ನು ಜಾಸ್ತಿ ನಾವು ಸೇವಿಸಬೇಕು.
0: ಮೇಡಮ್, ಇತ್ತೀಚಿನ ದಿನದಲ್ಲಿ ಈ ಒಂದು ಸಿರಿಧಾನ್ಯಗಳ ಮಹತ್ವ ಹೆಚ್ಚಾಗ್ತಾ ಇದೆ. ಈಗ ಸಿರಿಧಾನ್ಯಗಳು ಏಕೆ ಜನಪ್ರಿಯ ಆಗ್ತಾ ಇದೆ ಅಂತ?
1: ಸಿರಿಧಾನ್ಯಗಳು ಅಂದರೆ ಮಿಲ್ಲೆಟ್ಸ್ ಅಂತ ಕರಿತೀವಿ. ಇದರಲ್ಲಿ ಇವು ಯಾಕೆ ಜನಪ್ರಿಯ ಅಂತಂದರೆ, ಇದರಲ್ಲಿ ನಾರಿನ ಅಂಶ ತುಂಬ ಇರುತ್ತೆ. ಇವಾಗಿನ ಕಾಲದಲ್ಲಿ ನಾವು ನೋಡಕ್ಕೆ ಹೋದರೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್, ಈ ಪ್ರಾಬ್ಲಮ್ಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಮೇನ್ಲಿ ಈ ಮಿಲ್ಲೆಟ್ಸ್ಗಳನ್ನು ನಾವು ಡಯಾಬಿಟೀಸ್ ಪೇಷಂಟ್ಸ್ಗೆ ಕೊಡ್ಬೋದು. ಯಾಕೆಂದರೆ ಇವು ನಾರಿನಾಂಶ ಇರುವುದರಿಂದ ಇಂಟೆಸ್ಟೈನ್ಗಳ ಮೈಕ್ರೋವಿಲ್ಲೈಗಳ ಚಲನೆ ವಲನೆಯನ್ನು ಜಾಸ್ತಿ ಮಾಡಿ ನಾವು ತಗೊಂತಿರುವಂಥ ಊಟ ಬೇಗ ಜಠರವನ್ನು ದಾಟಿ ಕರಳುಗಳಲ್ಲಿ ಬೇಗ ಅಲ್ಲಿಂದ ಡೈಜೆಸ್ಟ್ ಆಗಿ ಅಲ್ಲಿಂದ ಹೊರಗೆ ಹೋಗೋಕ್ಕೆ ತುಂಬ ಈಸಿಯಾಗಿ ಕೆಲಸ ಮಾಡುತ್ತೆ. ಮಿಲ್ಲೆಟ್ಸ್ಗಳ ಯಾವುವು ಅಂತಂದರೆ ರಾಗಿ, ಜೋಳ, ಸಜ್ಜೆ, ನವಣೆ, ಊದಲು, ಹಾರಕ ಮುಂತಾದ ಸಿರಿಧಾನ್ಯಗಳನ್ನು ಆಹಾರದಲ್ಲಿ ವೈವಿಧ್ಯವಾಗಿ ಬಳಸ್ಬೋದು. ಆಯುರ್ವೇದದ ಪ್ರಕಾರ ಇವಕ್ಕೆ ವೃಷ ಅಂತ ಕರೀತಾರೆ. ವೃಷ ಅಂದರೆ ವಾಜೀಕರಣ, ಪ್ರೋಜನಿಗಳನ್ನು ಡೆವಲಪ್ ಮಾಡೋಕ್ಕೆ, ಗರ್ಭಧಾರಣೆಗೆ ತುಂಬ ಉತ್ತಮವಾಗಿರುತ್ತದೆ ಮತ್ತು ಜನನಾಂಗಗಳ ಬೆಳವಣಿಗೆ ಇದರಿಂದ ಚೆನ್ನಾಗಾಗುತ್ತೆ. ಮತ್ತು ಯಾರ್ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಹಾರ್ಡ್ ಸ್ಟೂಲ್ಸ್ ಪ್ರಾಬ್ಲಮ್ ಇರುತ್ತೆ, ಮಲ ಬೇಗ ವಿಸರ್ಜನೆ ಆಗ್ತಿರಲ್ಲ, ಗಟ್ಟಿ ಆಗ್ತಿರುತ್ತೆ, ಅಥವಾ ಪೈಲ್ಸ್ಗಳು, ಫಿಸ್ಟುಲಗಳ ಪ್ರಾಬ್ಲಮ್ಗಳಿರ್ತಾವಲ್ಲ, ಅಂಥವ್ರಿಗೆ ನಾರಿನಾಂಶ ಇರುವಂಥ ಮಿಲ್ಲೆಟ್ಸ್ಗಳನ್ನು ಕೊಟ್ಟರೆ ಇದು ಮಲಮೂತ್ರದ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಮತ್ತು ಅದು ದೇಹದಿಂದ ಸರಿಯಾಗಿ ಏನೂ ತೊಂದರೆ ಮಾಡದೆ ಆಚೆ ತೊಗೊಂಡು ಹೋಗೋಕ್ಕೆ ತುಂಬಾ ಉತ್ತಮವಾಗಿರುತ್ತದೆ.
0: ಮೇಡಮ್, ಈಗ ಪ್ರೋಟೀನ್ ನಮ್ಮ ದೇಹಕ್ಕೆ ಬಹಳ ಮುಖ್ಯ ಅಂತ ಹೇಳ್ತಾರೆ, ಹಾಗಿದ್ರೆ ಪ್ರೋಟೀನ್ ನಮ್ಮ ದೇಹಕ್ಕೆ ಯಾಕೆ ಬೇಕು, ಅದು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಶಕ್ತಿಗೆ ಅದು ಯಾವ ರೀತಿ ಸಹಾಯ ಮಾಡುತ್ತೆ ಮೇಡಮ್?
1: ಪ್ರೋಟೀನ್ಗಳನ್ನು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬಾಡಿ ಅಂತ ಕರೀತಾರೆ. ಅಂದರೆ ದೇಹದ ಬೆಳವಣಿಗೆಗೆ, ಸ್ನಾಯುಗಳ ನಿರ್ಮಾಣಕ್ಕೆ ಮತ್ತು ದೇಹದ ವಿವಿಧ ಕಾರ್ಯಗಳಿಗೆ ಪ್ರೋಟೀನ್ ತುಂಬ ಅಗತ್ಯ. ಸಸ್ಯಾಹಾರದಲ್ಲಿ ಬೇಳೆ ಕಾಳುಗಳು, ಕಡಲೆಕಾಳು, ಹೆಸರುಕಾಳು, ತೊಗರಿಬೇಳೆ, ಸೋಯಾ ಮತ್ತು ಹಾಲಿನ ಉತ್ಪನ್ನಗಳು ಉತ್ತಮ ಪ್ರೋಟೀನ್ಗಳಾಗಿವೆ. ಇದನ್ನು ನಮ್ಮ ದೇಹದಲ್ಲಿ, ನಮ್ಮ ದಿನಚರಿಯಲ್ಲಿ ಪ್ರೋಟೀನ್ಗಳನ್ನು ನಾವು ತುಂಬ ಸೇವನೆ ಮಾಡಬೇಕು.
0: ನಮ್ಮ ಯಾವ ಆಹಾರದಲ್ಲಿ ಈ ಪ್ರೋಟೀನ್ ಇರುತ್ತೆ ಅಂತ ಮೇಡಮ್?
1: ಅದೇ ನಾನು ಹೇಳ್ದಂಗೆ, ಸಸ್ಯಾಹಾರದಲ್ಲಿ ನಾವು ತಗೊಳಕ್ಕೆ ಹೋದರೆ ಬೇಳೆಕಾಳುಗಳು, ಹೆಸರುಕಾಳು, ತೊಗರಿಕಾಳು, ಸೋಯಾಬೀನ್ ಮತ್ತು ಹಾಲಿನ ಪದಾರ್ಥಗಳು, ಟೋಫು ಅಂತ ಇವಾಗ ಸಿಗುತ್ತೆ, ಅದರಲ್ಲೂ ತುಂಬಾ ಚೆನ್ನಾಗಿರುವಂಥ ಪ್ರೋಟೀನ್ ಅಂಶ ನಮಗೆ ಸಿಗುತ್ತೆ. ನಾನ್ ವೆಜಿಟೇರಿಯನ್ ಮಾಂಸಾಹಾರಿಗಳಾದರೆ ಕೋಳಿ ಮಾಂಸದಲ್ಲಿ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ, ಇದನ್ನು ನಾವು ಸೇವಿಸ್ಬೋದು.
0: ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಜಂಕ್ ಫುಡ್ ತಿನ್ನೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಜಂಕ್ ಫುಡ್ ತಿನ್ನೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾ ಹೇಗೆ?
1: ಹೌದು, ಆರೋಗ್ಯಕರ ಆಹಾರಕ್ಕೆ ಆದ್ಯತೆ ನೀಡಬೇಕು ನಾವು. ಹೆಚ್ಚು ಉಪ್ಪು, ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬು ಹೊಂದಿರುವ ಸಂಸ್ಕರಿತ ಆಹಾರಗಳ ಸೇವನೆಯನ್ನು, ಅಂದರೆ ಫರ್ಮೆಂಟೆಡ್ ಫುಡ್, ನಾವು ಬೇಕರಿಗಳಲ್ಲಿ ನೋಡುವಂಥ ಬನ್ಗಳು, ಬ್ರೆಡ್ಗಳು, ಇದೆಲ್ಲ ಸಂಸ್ಕರಿತ ಆಹಾರದಲ್ಲಿ ಬರುತ್ತೆ. ಇದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು, ಆದಷ್ಟು ಮಿತಿಗೊಳಿಸಬೇಕು. ಪ್ಯಾಕೆಟ್ ಫುಡ್ ಮತ್ತು ಸಿಹಿ ಪಾನೀಯಗಳು, ಜ್ಯೂಸಸ್ಗಳು, ಫರ್ಮೆಂಟೆಡ್ ಜ್ಯೂಸಸ್ ಮತ್ತು ಆಕ್ಸಿಡೈಸ್ಡ್ ಜ್ಯೂಸಸ್ ಬರುತ್ತೆ ಇವಾಗ, ಸ್ಪ್ರೈಟ್ಗಳಂಥವು, ಇವು ಹೆಚ್ಚು ಕರಿದ ತಿಂಡಿಗಳು. ಪ್ರತಿದಿನದ ಆಹಾರ ಬದಲಾಗಿ ಅಪರೂಪಕ್ಕೆ ಮಾತ್ರ ಯಾವಾಗ ಬೇಕೋ ಆವಾಗ ಮಾತ್ರ ಸೇವಿಸುವುದು ಉತ್ತಮ.
0: ಮೇಡಮ್, ಇನ್ನು ಆಯುರ್ವೇದದಲ್ಲಿ ಈ ಹಣ್ಣುಗಳ ಮಹತ್ವ?
1: ಹಣ್ಣಿನಲ್ಲಿ ಮೇನ್ ಆಗಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ನಮ್ಮ ಬಾಡಿಲಿ. ಅದರಲ್ಲಿ ಮೇನ್ ಆಗಿ ಮಿನರಲ್ಸಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಂಶಗಳು ನಮ್ಮ ದೇಹದ ಪ್ರತಿಯೊಂದು ರಕ್ತನಾಳಗಳಲ್ಲಿಯೂ, ಪ್ರತಿಯೊಂದು ಸೆಲ್ಸಲ್ಲೂ ಮಿನರಲ್ಸ್ ಅಂಶ ತುಂಬಾ ಮುಖ್ಯ. ಪೊಟ್ಯಾಷಿಯಂ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ಮತ್ತು ನಮ್ಮ ಕಿಡ್ನಿ ಫಂಕ್ಷನ್ಗಳು ನಾರ್ಮಲ್ ಆಗಬೇಕು ಅಂದರೆ ನಾರಿನ ಅಂಶ ಮತ್ತು ನೀರಿನ ಅಂಶ ಜಾಸ್ತಿ ಇರುವಂಥ ಹಣ್ಣುಗಳನ್ನು ಸೇವಿಸಬೇಕು. ಸಂಪೂರ್ಣ ಹಣ್ಣಿನಲ್ಲಿ ನಾರಿನ ಅಂಶ ಇರುತ್ತದೆ ಮತ್ತು ತಿನ್ನುವಾಗ ಹೆಚ್ಚು ತೃಪ್ತಿಯನ್ನು ಕೊಡುತ್ತದೆ. ಅದಕ್ಕೆ ಜ್ಯೂಸ್ ಸೇವಿಸುವುದಕ್ಕಿಂತ ಜ್ಯೂಸಲ್ಲಿ ನಾವು ಮಾಡಬೇಕಾದ್ರೆ ಒಂದು ಪ್ರೊಸೆಸ್ ಅಂತ ಇರುತ್ತೆ, ಸಂಸ್ಕಾರ ಅಂತ ಬರುತ್ತೆ ಆಯುರ್ವೇದದಲ್ಲಿ. ಆ ಪ್ರೊಸೆಸ್ ಮಾಡಬೇಕಾದ್ರೆ ನಾವು ಸಕ್ಕರೆಯನ್ನು ಹಾಕ್ತೀವಿ ಮತ್ತು ಅದನ್ನು ಮಿಕ್ಸಿಲಿ ಹಾಕಿ ರುಬ್ಬಿ, ಆ ನಾರಿನ ಅಂಶಗಳು ಏನೂ ಸಿಗಲ್ಲ ಅದರಲ್ಲಿ. ಅದಕ್ಕೋಸ್ಕರ ಜ್ಯೂಸ್ ಕುಡಿಯೋದಕ್ಕಿಂತ ಹಣ್ಣನ್ನು ಸೇವಿಸೋದು ತುಂಬ ಉತ್ತಮ.
0: ಖಂಡಿತ ಮೇಡಮ್. ಈಗ ನಾವು ಮೇಡಮ್ ಪೋಷಣೆಯ ಬಗ್ಗೆ ಮಾತನಾಡುವಾಗ ಕೇವಲ ಆಹಾರದ ಬಗ್ಗೆನೇ ಹೆಚ್ಚು ಗಮನ ಕೊಡ್ತೀವಿ, ಆದರೆ ನೀರು ಕುಡಿಯುವುದು ಕೂಡ ಒಂದು ಪೋಷಣೆಯ ಒಂದು ಭಾಗನ. ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ?
1: ಹೌದು, ದೇಹದ ಸಾಮಾನ್ಯ ಕಾರ್ಯಗಳಿಗೆ ದ್ರವ ಅಂಶ ಅನ್ನೋದು ಬಾಡಿಗೆ ತುಂಬಾನೇ ಮುಖ್ಯ. ಬಾಯಾರಿಕೆಯನ್ನು ನಿರ್ಲಕ್ಷಿಸದೆ ನೀರು ಕುಡಿಬೇಕು ನಾವು. ಬಿಸಿಲು, ವ್ಯಾಯಾಮ ಮತ್ತು ಹೆಚ್ಚು ಬೆವರುವ ಸಂದರ್ಭಗಳಲ್ಲಿ ಈ ದ್ರವದ ಅಂಶ ನಮ್ಮ ಬಾಡಿಗೆ ಬೇಕಾಗುತ್ತೆ. ಎಷ್ಟು ನೀರನ್ನ ಕುಡಿಬೇಕು ಅಂತಂದ್ರೆ 2.5 ಲೀಟರ್ ಅಥವಾ 3 ಲೀಟರ್ ಸಾಮಾನ್ಯವಾಗಿ ಸೇವಿಸಬೇಕು. ಅತಿಯಾಗಿ ನೀರನ್ನು ಕುಡಿಯೋದನ್ನು ತಪ್ಪಾಗುತ್ತೆ, ಯಾಕೆಂದ್ರೆ ನಮ್ಮ ದೇಹದಲ್ಲಿ ಅಗ್ನಿ ಅಂತ ಇರುತ್ತೆ, ಅದು ನಮ್ಮ ಜೀರ್ಣಕ್ರಿಯೆಯನ್ನ ನೋಡ್ಕೊಂತಿರುತ್ತೆ. ಅಗ್ನಿಗೆ ನಾವು ಬೆಂಕಿಗೆ ಎಷ್ಟು ನಾವು ನೀರು ಹಾಕ್ತೀವೋ ಅದಷ್ಟು ಆರೋಗುತ್ತೆ. ಅದಕ್ಕೋಸ್ಕರ ಅಗ್ನಿಯನ್ನ ನಾವು ಬೆಳೆಸಬೇಕು ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ನಮ್ಗೆ ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಅತಿಯಾಗಿ ನೀರು ಕುಡಿಯೋದನ್ನು ತಪ್ಪು.
0: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣುಧ್ವನಿ ಕೆಎಲ್ಇಯವರ ಕನಸು, ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೋ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು ನನಗೆ ಜ್ಞಾಪಕ ಇದೆ. ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಅವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟ್ಟಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದರೂ ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾದ ಡಾಕ್ಟರ್ ಪವಿತ್ರಾ ಉದಪುಡಿ ಅವರು. ಮೇಡಮ್, ಈಗ ಕೆಲವೊಂದು ಸರಿ ಏನು ಮಾಡ್ತಾರೆ, ಬೆಳಗಿನ ಉಪಹಾರವನ್ನು ಬಿಟ್ಬಿಡ್ತಾರೆ, ಇದು ಎಷ್ಟು ಸರಿ ಅಂತ?
1: ಇದು ಸರಿಯಲ್ಲ. ಪ್ರತಿದಿನ ಉಪಹಾರವನ್ನು ತೆಗೆದುಕೊಳ್ಳಲೇಬೇಕು. ಅದಕ್ಕೆ ಹೆಸರನ್ನೇ ಬ್ರೇಕ್ಫಾಸ್ಟ್ ಅಂತ ಇದೆ ಇಂಗ್ಲೀಷಲ್ಲಿ. ಬ್ರೇಕ್ಫಾಸ್ಟ್ ಅಂದರೆ ನಾವು ರಾತ್ರಿ ತಗೊಂಡಿರುವಂಥ ಊಟದ ಜೊತೆಗೆ ಬೆಳಗ್ಗೆ ಆಗುವಷ್ಟು ಟೈಮಿಗೆ ತುಂಬಾ ಬ್ರೇಕ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಬ್ರೇಕ್ ಮಾಡೋದು ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಉಪಹಾರವನ್ನು ಯಾರೂ ಬಿಡಬಾರ್ದು. ಬೆಳಗಿನ ಆಹಾರದಲ್ಲಿ ಧಾನ್ಯ ಇರಬೇಕು, ಸಿರಿಧಾನ್ಯಗಳ ಸೇವನೆ ಮಾಡಬೇಕು, ಬೇಳೆ ಅಥವಾ ಪ್ರೋಟೀನ್ ಮೂಲ ಆಹಾರವನ್ನು ತೆಗೆದುಕೊಳ್ಳಬೇಕು. ಎಲ್ಲನೂ ಸೇರಿ ಅಂದರೆ ನಮ್ಮ ನಾವು ತಗೊಳ್ಳುವಂಥ ಬ್ರೇಕ್ಫಾಸ್ಟ್ನಲ್ಲಿ ಧಾನ್ಯಗಳು, ಬೇಳೆ, ಪ್ರೋಟೀನ್ ಮೂಲ, ತರಕಾರಿ, ಒಂದು ಹಣ್ಣು ಇರಲೇಬೇಕು. ಬ್ರೇಕ್ಫಾಸ್ಟ್ ಉಪಹಾರವನ್ನು ಬಿಟ್ಟು ಬಿಡುವುದು ಒಳ್ಳೆಯದಲ್ಲ, ಯಾಕೆಂದರೆ ಇದರಿಂದ ಕೆಲವರಲ್ಲಿ ನಾವು ನೋಡ್ತಿದ್ದಂಗೆ ಗ್ಯಾಸ್ಟ್ರೈಟಿಸ್ ಮತ್ತು ಹೆಚ್ ಪೈಲೋರಿ ಇನ್ಫೆಕ್ಷನ್ಸ್ ಈ ಥರ ಎಲ್ಲ ತುಂಬಾ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನಾವು ತಿನ್ನಲಿಲ್ಲ ಅಂತಂದರೆ ಆ್ಯಸಿಡ್ ಹಾಗೆ ಸೆಕ್ರೀಟ್ ಆಗ್ತಾನೆ ಇರುತ್ತೆ ಬಾಡಿನ, ಅದು ಆ್ಯಸಿಡ್ ಮೇಲೆ ಬಂದು ರಕ್ತ ಈಸೋಫೇಗಸ್ ಅನ್ನನಾಳವನ್ನು ಹಾನಿ ಮಾಡೋದು, ಈ ಥರ ಎಲ್ಲ ತೊಂದರೆಗಳನ್ನು ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು ಯಾವುದೇ ಕಾರಣದಲ್ಲೂ. ಅದು ಮೀರಿ ನಮಗೆ ಸಮಯ ಇಲ್ಲ, ಈ ಥರ ತುಂಬಾ ಅರ್ಜೆಂಟ್ ಇದೆ ಅಂತ ಆದಬೇಕಾದ್ರೆ ಒಂದು ಹಣ್ಣು ಅಥವಾ ಒಂದು ಜ್ಯೂಸೋ ಇಲ್ಲ ಎಳ್ನೀರೋ ಈ ಥರ ಏನಾದ್ರೂ ಹೊಟ್ಟೆಯಲ್ಲಿ ತುಂಬಿಸ್ಕೊಂಡಿರಬೇಕು. ಬಟ್ ಉಪಹಾರದಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಜನ ಟೀ, ಕಾಫಿ ಅನ್ನು ಖಾಲಿ ಹೊಟ್ಟೆಲೇ ಕುಡಿದ್ಬಿಡ್ತಾರೆ, ಅದರಿಂದನೂ ತುಂಬ ತೊಂದರೆಗಳಾಗುತ್ತೆ, ಅದರಿಂದನೂ ಗ್ಯಾಸ್ಟ್ರೈಟಿಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ಉಪಹಾರದಲ್ಲಿ ಆಹಾರ ಇರಬೇಕು, ದ್ರವಗಳ ಅಂಶ ಕಡಿಮೆ ಇರಬೇಕು.
0: ಇನ್ನು ಈಗ ತಾನೇ ತಾವು ಅಗ್ನಿ ಅನ್ನುವ ಒಂದು ಪದವನ್ನು ಬಳಸಿದ್ರಿ, ಹಾಗಿದ್ರೆ ಆಯುರ್ವೇದದಲ್ಲಿ ಅಗ್ನಿ ಅಂದರೆ ಏನು ಅಂತ ಮೇಡಮ್? ಇದು ನಮ್ಮ ಜೀರ್ಣಕ್ರಿಯೆ ಹಾಗೆಯೇ ಒಟ್ಟಾರೆ ನಮ್ಮ ಒಂದು ಆರೋಗ್ಯದಲ್ಲಿ ಈ ಒಂದು ಅಗ್ನಿಯ ಪಾತ್ರ ಏನು ಅಂತ?
1: ಆಯುರ್ವೇದದಲ್ಲಿ ಅಗ್ನಿ ಅಂತಂದರೆ ಆಹಾರದ ಜೀರ್ಣ ಮತ್ತು ಪರಿವರ್ತನಾ ಪ್ರಕ್ರಿಯೆ ಅಂತ ಕರಿತೀವಿ. ಆಹಾರವು ಸರಿಯಾಗಿ ಜೀರ್ಣವಾಗುವುದು ಆರೋಗ್ಯಕ್ಕೆ ಮುಖ್ಯ. ಆದ್ದರಿಂದ ಹಸಿವಿಲ್ಲದಿದ್ದಾಗ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಜೀರ್ಣಶಕ್ತಿಗೆ ಅನುಗುಣವಾಗಿ ಆಹಾರ ಸೇವಿಸೋದು ಮುಖ್ಯ. ಇವಾಗ ಮಾಡರ್ನಲ್ಲಿ ನಾವು ಮಾತಾಡಬೇಕು ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಥವಾ ಹೊಟ್ಟೆಯಲ್ಲಿ ಉತ್ಪನ್ನವಾಗುವಂಥ ಆ್ಯಸಿಡ್ಗಳು ಅಂತ ಹೇಳ್ತೀವಿ, ಅದು ನಮ್ಮ ಆಯುರ್ವೇದದಲ್ಲಿ ಅಗ್ನಿ ಅಂತ ಬರುತ್ತೆ. ಇದರಲ್ಲಿ ದೇಹ ಅಗ್ನಿ, ಧಾತ್ವ ಅಗ್ನಿ ಈ ಥರ ಅನೇಕ ಅಗ್ನಿಗಳಿರುತ್ತೆ. ದೇಹದಲ್ಲಿ ಆಹಾರ ಜೀರ್ಣವಾಗಬೇಕು ಅಂದರೆ ಅದಕ್ಕೆ ಧಾತುವಾಗ್ನಿ ಬೇಕು. ಆ ಜೀರ್ಣಗೊಂಡಿರುವಂಥ ಆಹಾರ ನಮ್ಮ ದೇಹಕ್ಕೆ ಎಲ್ಲ ಆರ್ಗನ್ಸಿಗೂ ಹೋಗಬೇಕು ಅಂತಂದರೆ ಧಾತುವಾಗ್ನಿ ಇಂಪಾರ್ಟೆಂಟ್ ಆಗುತ್ತೆ. ಈ ಧಾತುವಾಗ್ನಿ ಸರಿಯಾಗಿ ಇರಬೇಕು ಅಂತಂದರೆ ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ತುಂಬಾ ಮುಖ್ಯ. ನಾವು ತಿನ್ನುವಂತಹ ಕಾಲ ಮತ್ತು ಎರಡು ಆಹಾರದ ನಡುವೆ ಇರುವಂಥ ಗ್ಯಾಪ್ಸ್ ಮತ್ತು ಬೆಳಗ್ಗೆ ಲೇಟಾಗಿ ತಿನ್ನೋದು ಅಥವಾ ತಿನ್ನದೇ ಇರುವಂಥದ್ದು, ರಾತ್ರಿ ತುಂಬ ಲೇಟಾಗಿ ತಿನ್ನೋದು, ಇದೆಲ್ಲ ಅಗ್ನಿಯನ್ನು ನಾಶ ಮಾಡಿಬಿಡುತ್ತೆ. ಇದರಿಂದ ದೇಹಕ್ಕೆ ಪೋಷಕಾಂಶಗಳು ಯಾವುದು ಸಿಗಲ್ಲ, ಇದರಿಂದ ಇಮ್ಯಾಸಿಯೇಷನ್ ಅಂತ ಪ್ರಾಬ್ಲಮ್ಸ್ ಆಗಿರ್ಬೋದು.
0: ಮೇಡಮ್, ಇವಾಗ ಒಳ್ಳೆಯ ಆಹಾರವನ್ನು ತಿನ್ನಬೇಕು ಅಂತ ಆಯಿತು, ಹಾಗಿದ್ರೆ ಒಳ್ಳೆಯ ಆಹಾರವನ್ನು ಯಾವ ರೀತಿ ತಿನ್ನಬೇಕು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾವ ರೀತಿ ನಾವು ಒಂದು ಆಹಾರವನ್ನು ಸೇವಿಸುವಾಗ ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ?
1: ಆಯುರ್ವೇದದಲ್ಲಿ ಇದಕ್ಕೆ ಆಹಾರ ವಿಧಿವಿಧಾನನೇ ಅಂತಾನೆ ಕೊಟ್ಬಿಟ್ಟಿದ್ದಾರೆ ನಮಗೆ ಆಚಾರ್ಯಗಳು. ಇದರಲ್ಲಿ ಒಂದು ಬರೋದು ಅಂದರೆ ನಾತಿ ಧೃತಂ ನಾತಿ ವಿಲಂಬಿತಂ ಅನ್ನೋ ಎರಡು ಮುಖ್ಯವಾದಂತಹ ಪದಗಳು ಬರುತ್ತೆ. ಇದರ ಪ್ರಕಾರ ಅತಿ ನಿಧಾನವಾಗಿ ಸೇವಿಸುವುದು, ಅತಿ ಫಾಸ್ಟಾಗಿ ಸೇವಿಸುವುದು, ಇದೆರಡೂ ತುಂಬಾ ತಪ್ಪು. ನಾವು ತಿನ್ನುವಂಥ ಆಹಾರವನ್ನು ಗಮನವಿಟ್ಟು ಚೆನ್ನಾಗಿ ಅಗಿದು ಅಗಿದು ತೃಪ್ತಿಪೂರ್ವಕವಾಗಿ ತಿನ್ನುವುದು ಒಂದು ಆಹಾರದ ವಿಧಾನವಾಗಿದೆ. ಮೊಬೈಲ್ ನೋಡುತ್ತಾ ಅಥವಾ ಟಿ ವಿ ನೋಡುತ್ತಾ ತಿನ್ನುವುದಕ್ಕಿಂತ ಆಹಾರದ ಮೇಲೆ ಗಮನವಿಟ್ಟು ನಾವೇನು ತಿಂತಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತಿನ್ನುವ ಅಭ್ಯಾಸ ಬೆಳೆಸುವುದು ಉತ್ತಮ.
0: ಮೇಡಮ್, ಇವಾಗ ಆಯುರ್ವೇದದಲ್ಲಿ ಸ್ಥಳೀಯ ಆಹಾರ ಮತ್ತು ಋತುಮಾನಕ್ಕೆ ತಕ್ಕಂತೆ ಆಹಾರ ಸೇವಿಸಬೇಕು ಅಂತ ಹೇಳ್ತಾ ಇರ್ತೀರಾ, ಹಾಗಿದ್ರೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ?
1: ಸ್ಥಳೀಯ ಆಹಾರ ಅಂದರೆ ನಾವು ಇರುವ ಜಾಗದಲ್ಲಿ ಬೆಳೆಯುವಂಥ ಆಹಾರ. ಲೋಕಪುರುಷ ಸಾಮ್ಯ ಸಿದ್ಧಾಂತ ಅಂತ ಒಂದು ಬರುತ್ತೆ, ಅಂದರೆ ಲೋಕದಲ್ಲಿ ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ದ್ರವ್ಯಗಳು ನಮ್ಮ ದೇಹದಲ್ಲೂ ಸರಿಯಾಗಿ ಅದೇ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಹದಲ್ಲೂ ಇರುತ್ತೆ ಅಂತ ಹೇಳ್ತೀವಿ. ದೇಶ ಮತ್ತು ಕಾಲಕ್ಕೆ ಮಹತ್ವ ತುಂಬಾ ಕೊಡ್ತಾರೆ ಆಯುರ್ವೇದದಲ್ಲಿ. ಆದ್ದರಿಂದ ಋತುವಿಗೆ ಅನುಗುಣವಾಗಿ ಆಹಾರದಲ್ಲಿ ಬದಲಾವಣೆ ಮಾಡುವುದು ಸೂಕ್ತ. ಋತುಗಳು ಅಂತಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ತುಂಬಾ ಕೋಲ್ಡ್ ಡ್ರಿಂಕ್ಸನ್ನು ಕುಡಿಯೋದಕ್ಕಿಂತ ಶೀತ ವೀರ್ಯವಿರುವಂಥ ದ್ರವ್ಯಗಳು ಅಂದರೆ ಎಳ್ನೀರು ಮತ್ತು ಮಾವಿನ ಹಣ್ಣು, ಮಾವಿನ ಹಣ್ಣಿನ ಜ್ಯೂಸ್ ಮತ್ತು ಮೆಂತ್ಯ ಕಾಳನ್ನು ನೆನೆ ಇಟ್ಟು ಕುಡಿಯುವಂಥ ನೀರು, ಇದೆಲ್ಲ ಶೀತ ವೀರ್ಯ ದ್ರವ್ಯಗಳು. ಕೋಲ್ಡ್ ಡ್ರಿಂಕ್ಸ್ ಮತ್ತು ಐಸ್ ಕ್ರೀಮ್ಸನ್ನು ಬಿಟ್ಟು ಆಯುರ್ವೇದದ ಪ್ರಕಾರ ಈ ಥರ ಇರುವಂಥ ದ್ರವ್ಯ ಅಂದರೆ ಶೀತ ವೀರ್ಯ ಇರುವಂತಹ ದ್ರವ್ಯಗಳನ್ನು ತುಂಬ ಬಳಸಬೇಕು.
0: ಮೇಡಮ್, ಇವಾಗ ನಾವು ಊಟ ಮಾಡುವಂತಹ ಆಹಾರಕ್ಕೂ ಹಾಗೆಯೇ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ?
1: ಹೌದು, ತುಂಬಾ ಸಂಬಂಧ ಇದೆ. ಆಗಲೇ ನಾನು ಹೇಳ್ದಂಗೆ ಆಹಾರ ವಿಧಿವಿಧಾನದಲ್ಲಿ ಇನ್ನೊಂದು ಹೇಳಿರೋದೇನಂತಂದರೆ ಇನ್ನೊಂದು ನಿಯಮ ಅಂತಂದರೆ ತನ್ಮನ ಭುಜ್ಜಿತ ಅಂತ ಹೇಳಿದ್ದಾರೆ. ಅಂದರೆ ಸಮತೋಲನ ಆಹಾರ ದೇಹಕ್ಕೆ ಜೊತೆಗೆ ಒಟ್ಟಾರೆ ಆರೋಗ್ಯ ಮತ್ತು ದೈನಂದಿನ ಕಾರ್ಯಕ್ಷಮತೆಯನ್ನು ಬೆಂಬಲಿಸುತ್ತದೆ. ಹಾಗೆ ನಾವು ತಿನ್ನುವಂಥ ಆಹಾರದಲ್ಲಿ ಗಮನವಿಟ್ಟು ತಿನ್ನುವುದು, ಆಹಾರದ ಜೊತೆಗೆ ಸಾಕಷ್ಟು ನಿದ್ರೆ, ನಿಯಮಿತ ವ್ಯಾಯಾಮ, ತನ್ಮನ ಬುಂಜಿತ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಗಮನವಿಟ್ಟುಕೊಂಡು ಟಿ ವಿ ಮತ್ತು ಅದರ್ ಬೇರೆ ಯಾವುದೂ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಆಹಾರದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಊಟ ಮಾಡುವುದು ತನ್ಮನ ಬುಂಜಿತ ಅಂತ ಹೇಳ್ತಾರೆ. ಆಹಾರದ ಜೊತೆಗೆ ಸಾಕಷ್ಟು ನಿದ್ರೆ, ನಿಯಮಿತ ವ್ಯಾಯಾಮ, ಯೋಗ ಮತ್ತು ಒತ್ತಡ ನಿರ್ವಹಣೆ ಕೂಡ ಆರೋಗ್ಯಕರ ಜೀವನ ಶೈಲಿಗೆ ಭಾಗವಾಗುತ್ತದೆ.
0: ಮೇಡಮ್, ಇವಾಗ ಅಪೌಷ್ಟಿಕತೆ ಅಂದರೆ ಕೇವಲ ತೂಕ ಕಡಿಮೆ ಆಗೋದಷ್ಟೇನಾ?
1: ಇಲ್ಲ, ಅಪೌಷ್ಟಿಕತೆ ಅಂದರೆ ಪೋಷಕಾಂಶಗಳ ಕೊರತೆ ಉಂಟಾಗುವುದು, ಅತಿಯಾದ ತೂಕ ಮತ್ತು ಸ್ಥೂಲಕಾಯತೆಯು ಪೋಷಣೆಯ ಅಸಮತೋಲನಕ್ಕೆ ಸಂಬಂಧಿಸುತ್ತದೆ. ತುಂಬ ಜಾಸ್ತಿ ವೇಟ್ ಇರೋರು, ವೇಟ್ ಗೇನ್ ಆದವರು ಅಥವಾ ಸ್ಥೂಲಕಾಯದವರು ಅವ್ರಿಗೂ ಪೋಷಕಾಂಶಗಳಿರಲ್ಲ. ಸ್ವಲ್ಪ ಹೊತ್ತು ನಡೆದಾಡಿದ್ರೆ ಸುಸ್ತಾಗುತ್ತೆ. ತುಂಬ ಸಣ್ಣ ಇರೋರು ನಾವು ನೋಡಿದ್ರೆ ಅವರು 2-3 ಕಿಲೋಮೀಟರ್ ನಡೀತಿರ್ತಾರೆ. ಸ್ಥೂಲಕಾಯದವರು ಒಂದು ಸ್ವಲ್ಪ ಒಂದು 10 ನಡೆದ್ರೂ ಸುಸ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೇ ಕೇವಲ ತೂಕದ ಬಗ್ಗೆ ಅಲ್ಲ ಅಪೌಷ್ಟಿಕತೆ ಅಂದರೆ, ದೇಹದ ಪೋಷಕಾಂಶಗಳಲ್ಲಿ ಪ್ರತಿಯೊಂದು ಅಂಗಾಂಗಗಳು ಬಲದಿಂದ ಕೂಡಿರುವುದು ಪೋಷಕಾಂಶ ಪೌಷ್ಟಿಕತೆ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಹೆಚ್ಚು ತಿನ್ನುವುದು ಉತ್ತಮ ಪೋಷಣೆ ಎಂಬ ಕಲ್ಪನೆ ತಪ್ಪು. ಸರಿಯಾದ ಆಹಾರ ಅಂದರೆ ನಮ್ಮ ದೇಹಕ್ಕೆ ಸಿಗುವಂತಹ ಪ್ರೋಟೀನ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ದೇಹಕ್ಕೆ ಸಮತೋಲನದಲ್ಲಿ ಹೋದರೆ ಮಾತ್ರ ಅದು ಪೌಷ್ಟಿಕತೆ ಅಂತ ನಾವು ಕರಿತೀವಿ.
0: ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಸಂದೇಶ ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಒಂದು ಉತ್ತಮ ಸಂದೇಶ ಅಂದರೆ ಆಹಾರವನ್ನು ಔಷಧಿಯಂತೆ ಗೌರವಿಸಬೇಕು ನಾವೆಲ್ಲ. ಸ್ಥಳೀಯ ಮತ್ತು ಋತುಮಾನಕ್ಕೆ ತಕ್ಕ ವೈವಿಧ್ಯಮಯ ಆಹಾರವನ್ನು ಮಿತವಾಗಿ ಸೇವಿಸಬೇಕು. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು.
0: ಖಂಡಿತ ಮೇಡಮ್. ಮೇಡಮ್, ಪೋಷಣ ಮಾಸದ ಆಚರಣೆಯ ಕುರಿತು ಜೊತೆಗೆ ಆಯುರ್ವೇದದಲ್ಲಿ ಒಂದು ಆಹಾರಕ್ಕೆ ಇರುವಂತಹ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಸ್ನೇಹಿತರೇ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ಪವಿತ್ರ ಉದಪುಡಿಯವರು. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777 ಎಕ್ಸ್ಟೆನ್ಷನ್ 1530.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: ಮಾವನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, KLE ಫರ್ಟಿಲಿಟಿ ಸೆಂಟರ್. ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ, ಜಿಂದಗಿ ಕೋ ದೋ ನಯಿ ಶುರುವಾತ್ KLE IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೆ KLE ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, KLE'ಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಬೆಳಗಾವಿ. ಫೋನ್ ನಂಬರ್ 0831-255-1530 and 247-3777, extension 1530.

0: तुम्हें जो भी कहना है कह दो, इतना क्यों डरते हो? तुम हम पे ज्यादा मरते थे या उन पे मरते हो? मैं अब तो चला गया हूँ, अब तो जवाब दो, क्या तुम हमसे अब भी मोहब्बत करते हो?
1: बेळगाव मधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998333.

0: Attention all aspiring health leaders. Here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a five-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics, and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi, or call 0831-244-444, extension 4327.
1: ಏನ್ ರೂಪಕ್ಕ ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ?
2: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
1: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ. ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ? ಬೆಳಗಾವಿ ಕೇಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE Dr. Prabhakar Kore ಆಸ್ಪತ್ರೆಯ KLE Fertility Center, ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE Fertility Center, ಬೆಳಗಾವಿ. ಓಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-255-1530 ಮತ್ತು 0831-247-3777, ಎಕ್ಸ್ಟೆನ್ಷನ್ 1530.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: Kaylee Fertility Center, where families begin. Are you waiting to hear the rhythm of tiny feet? Struggling with infertility? Don't lose heart. Kaylee Fertility Center offers complete care from consultation to conception. We are here with you with science, compassion and expert hands. Come to Kaylee IVF, where families begin. Kaylee Fertility Center, OPD number 97, Sharavati, 2nd floor, Kaylee's Dr. Prabhakar Kore Hospital and MRC, Belagavi. Phone number 0831255530 and 247-3777, extension 1530.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದ ಗೀತೆ ದೊರೈ ಭಗವಾನ್ ನಿರ್ದೇಶನದ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆರತಿ ಅಭಿನಯದ 1971 ತೆರೆ ಕಂಡಂತಹ ಕಸ್ತೂರಿ ನಿವಾಸದ ಚಿತ್ರದ ಗೀತೆ ಇದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1963 ತೆರೆ ಕಂಡಂತಹ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೌರಿ ಚಿತ್ರದ ಗೀತೆಯಿದು. ಇವಳು ಯಾರು, ಬಲ್ಲೆ ಏನು, ಇವಳ ಹೆಸರ ಹೇಳಲಿ.

0: ಸೆಳೆದಳು.
1: ನೀವು ಕೇಳ್ತಾ ಇದ್ದೀರಾ 90.4 ತರಂಗಗಳಲ್ಲಿ KLE ವೇಣು ಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲು ಸಿರೆ ಸವಿಗಾನ. ಬೆಟ್ಟದ ಹೂ ಚಿತ್ರದ ಗೀತೆ ಇದು. ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಪ್ರೀತಿನೇ ಆ ದ್ಯಾವ್ರು ತಂದ ಆಸ್ತಿ ನಮ್ಮ ಪಾಲಿಗೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಲೆ ಭಾಸ್ಕರ ಚಿತ್ರದ ಗೀತೆ ಇದು. 1971 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಉದಯ್ಕುಮಾರ್, ರಾಜೇಶ್, ಅನಿತಾ, ಜಯಕುಮಾರಿ ಅಭಿನಯಿಸಿದ್ದಾರೆ. ನನ್ನದೆಯ ಮಾತೆಲ್ಲ ನೀನಾಡಬೇಕು.

ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಬಂಗಾರದ ಹೂ ಚಿತ್ರದ ಗೀತೆ. ಇದು ಓಡುವ ನದಿ ಸಾಗರವ ಬೆರೆಯಲೇಬೇಕು.

ಮಧುರ ಗೀತೆಗಳ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿಯ ಹೊಣೆ ಚಿತ್ರದ ಗೀತೆ ಇದು. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ರವಿಚಂದ್ರನ್ ಭವ್ಯ ಅಭಿನಯದ ಪ್ರಳಯಾಂತಕ ಚಿತ್ರದ ಗೀತೆ ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ವೈದ್ಯಕೀಯ ಸಂಶೋಧನ ಕೇಂದ್ರ ಯಳ್ಳೂರ್ ರೋಡ್ ಯಳ್ಳೂರ್.
1: ಫೋನ್ ನಂಬರ್ 08312413777.
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.